ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಪ್ರಸಾರದಲ್ಲಿ ಕನ್ನಡಿ ಮತ್ತು ನಂಬಿಕೆ ಎರಡೂ ಒಂದೇ, ಒಮ್ಮೆ ಒಡೆದರೆ ಮತ್ತೆ ಮೊದಲಿನಂತೆ ಜೋಡಿಸಲು ಸಾಧ್ಯವಿಲ್ಲ. ಸುಳ್ಳಿನ ಬುನಾದಿಯ ಮೇಲೆ ಕಟ್ಟಿದ ಸಂಬಂಧ ಹುಲ್ಲಿನಂತೆ ಬೇಗ ಸುಟ್ಟು ಹೋಗುತ್ತದೆ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಬುಧವಾರ, ದಿನಾಂಕ 3 ಜೂನ್ 2026. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿ ಗೀತೆಗಳು, ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ. 7:15 to 7:30 ಸಂಸ್ಕೃತಂ ವದಾಮಹಾ. 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 to 9:00 ಕೆಎಲ್ಇ ಔಷಧಿ ಜ್ಞಾನ ಸರಣಿ ಜಾಗೃತಿ ಕಾರ್ಯಕ್ರಮ. 9:00 to 9:30 ವಿಶೇಷ ಕಾರ್ಯಕ್ರಮಗಳು. 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 to 12:00 ನಿಮ್ಮೊಂದಿಗೆ ನಾವು, ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ಜನಪದ ಸಿರಿ ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ. 12:30 to 1:00 ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. 1:00 to 1:30 ಕನ್ನಡ ಚಿತ್ರಗೀತೆಗಳು ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದಲ್ಲಿ 1:30 to 2:00 ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ. 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ. 4:30 to 5:00 ಪ್ರಸಾರವಾಗಲಿದೆ ಸಂಧ್ಯಾ ಸಮಯ. 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಡುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ಭಜಿಸಿರು ವೆಂಕಟೇಶನ ಸಂಕಟನಾಶನ, ಭಜಿಸಿರು ಶ್ರೀನಿವಾಸನ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆ ನಮೋ ನಮೋ ಶ್ರೀಶ ಶ್ರೀ ವೆಂಕಟೇಶ, ನಮೋ ನಮೋ ತಿರುಮಲ ವಾಸ ಹೇ ಶ್ರೀ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆ ಬಂಗಾರಗಿರಿಯ ಹರಿಮಂದಿರ ಶೃಂಗಾರ ಗೋವಿಂದನ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೇಳಿ ಬಣಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಎಂತ ಮನೋಹರ ಸುಂದರ, ಕರುಣಾ ಸಾಗರ ಶ್ರೀಕರ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಸತ್ಯದ ಸಾಕ್ಷಿ ತಾನಾಗಿ ಸರ್ವರ ಸಲಹುವ ಸಲುವಾಗಿ ಸತ್ಯ

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ, ಪ್ರಸ್ತುತಪಡಿಸಲಿದ್ದಾರೆ ಬೆಳಗಾವಿಯ ಚಿದಂಬರ್ ಮುನವಳ್ಳಿಯವರು.
1: ಜೀವನದಲ್ಲಿ ತಿರು, ಜೀವನವಿಡೀ ಕಳ್ಳತನವನ್ನೇ ಮಾಡುತ್ತಿದ್ದ ಕಳ್ಳನೊಬ್ಬ ಒಂದು ದಿನ ತನ್ನ 3 ಮಕ್ಕಳನ್ನು ಕರೆದು ಹೇಳಿದ, ನನಗೂ ವಯಸ್ಸಾಗುತ್ತ ಬಂತು, ಮೊದಲಿನ ಹಾಗೆ ಕಳ್ಳತನ ಮಾಡಲು ಸಾಧ್ಯವಾಗುತ್ತಿಲ್ಲ, ಒಂದು ವೇಳೆ ನೀವು ಸಹ ನನ್ನ ವೃತ್ತಿಯನ್ನೇ ಮುಂದುವರಿಸಿಕೊಂಡು ಹೋಗುವಿರಾದರೆ ಸಾಕಷ್ಟು ಹಣ ಗಳಿಸಬಹುದು, ಆದರೆ ಅದಕ್ಕೆ ನನ್ನದೊಂದು ನಿಯಮವಿದೆ, ಅದನ್ನು ತಪ್ಪದೇ ಪಾಲಿಸಿದರೆ ನಿಮಗೆ ಯಶಸ್ಸು ಸಿಗುವುದು ಖಂಡಿತ. ಅದೇನೆಂದರೆ, ನೀವು ತಪ್ಪಿಯೂ ಸಹ ಸತ್ಸಂಗ, ಸದ್ವಿಚಾರ ಇಂಥ ಪ್ರವಚನಗಳಲ್ಲಿರುವಲ್ಲಿಗೆ ಹೋಗಬಾರದು, ಅವು ನಿಮ್ಮ ಕಿವಿಗೆ ಸಹ ಬೀಳಬಾರದು ಎಂದನು. ಅವನ ಮಕ್ಕಳು ಅದಕ್ಕೆ ಒಪ್ಪಿ ನಿಯಮವನ್ನು ಸರ್ವತಃ ಪಾಲಿಸುವುದಾಗಿ ಹೇಳಿ ಅವನ ಕಳ್ಳತನದ ಕಾಯಕವನ್ನು ಇವರು ಮುಂದುವರಿಸಿದರು. ಅವರು ಎಷ್ಟು ಚಾಣಾಕ್ಷತನದಿಂದ ಕಳ್ಳತನ ಮಾಡುತ್ತಿದ್ದರೆಂದರೆ ಒಂದು ಸಲವೂ ಯಾರ ಕೈಗೂ ಸಿಕ್ಕಿ ಬೀಳಲಿಲ್ಲ. ಒಂದು ಸಲ ಒಂದು ಊರಿನ ಜನ ಊರು ಮುಂದಿನ ರಸ್ತೆಯ ಬಳಿ ವೇದಿಕೆಯನ್ನು ನಿರ್ಮಿಸಿ ಸಾಯಂಕಾಲದ ಸಮಯಕ್ಕೆ ಸತ್ಸಂಗ ಪ್ರವಚನವನ್ನು ಆಯೋಜಿಸಿದ್ದರು. ಆ ಊರು ಜನರು ತಮ್ಮ ತಮ್ಮ ಮನೆಗಳಿಗೆ ಬೀಗ ಹಾಕಿ ಪ್ರವಚನಕ್ಕೆಂದು ಬಂದಿದ್ದರು. ಇದೇ ಒಳ್ಳೆಯ ಅವಕಾಶವೆಂದು ಆ 3 ಕಳ್ಳರು ಆ ದಿನ ರಾತ್ರಿ ಆ ಊರಲಿಯ ಮನೆಗಳನ್ನೆಲ್ಲ ಕಳವು ಮಾಡಿ ಧನವನ್ನು ಹೊತ್ತುಕೊಂಡು ಪಲಾಯನಕ್ಕೆ ತಯಾರಾದರು. ಆದರೆ ಏನು ಮಾಡುವುದು, ಊರು ಮುಂದೆ ಪ್ರವಚನ ನಡೆಯುತ್ತಿದೆ, ಒಂದು ವೇಳೆ ಅದು ತಮ್ಮ ಕಿವಿಗೆ ಬಿದ್ದರೆ ತಮ್ಮ ನಿಯಮದ ಉಲ್ಲಂಘನೆಯಾಗುತ್ತದೆ, ಈಗ ಏನು ಮಾಡುವುದು ಎಂದು ಯೋಚಿಸುವಷ್ಟರಲ್ಲಿ ಅವರಿಗೆ ಒಂದು ಉಪಾಯ ಹೊಳೆಯಿತು. 3 ಜನರು ಪ್ರವಚನ ಕೇಳಿಸದಂತೆ ಕಿವಿಗಳಲ್ಲಿ ಹತ್ತಿ ಅರಳುಗಳನ್ನು ತುರುಕಿಕೊಂಡು ಅಲ್ಲಿಂದ ಅಕ್ಕತ್ತಲಲ್ಲಿ ಪಾರಾದರು. ಅಷ್ಟರಲ್ಲಿ ಇತ್ತ ಪ್ರವಚನಕ್ಕೆ ಹೋಗದೆ ಊರಿನಲ್ಲೇ ಉಳಿದವನೊಬ್ಬ ಈ 3 ಕಳ್ಳರನ್ನು ನೋಡಿದ್ದ. ಅವನಿಗೆ ಈ 3 ಹೆದರಿಸಿ ಆ ಧನವನ್ನು ಲಪಟಾಯಿಸಬೇಕೆಂಬ ಯೋಚನೆ ಬಂತು. ಆದರೆ ನಾನೊಬ್ಬನೇ ಈ 3 ಎದುರಿಸುವುದು ಹೇಗೆಂದು ಯೋಚಿಸಿ ಒಂದು ಉಪಾಯ ಮಾಡಿದ. ಕರಿ ಬಣ್ಣದ ಬಟ್ಟೆ ಹಾಕಿಕೊಂಡು ಬಣ್ಣ ಬಳೆದುಕೊಂಡು ಭೂತದ ಹಾಗೆ ನಡೆಸುತ್ತಾ ಅವರ ಹತ್ತಿರ ಧಾವಿಸಿದನು. ನಾನು ನಿಮ್ಮ ಕಳ್ಳತನವನ್ನು ನೋಡಿದ್ದೇನೆ, ಆ ಧನವನ್ನು ನನಗೆ ಕೊಡದಿದ್ದರೆ ನಿಮ್ಮನ್ನು ಈಗಲೇ ಕೊಂದು ತಿಂದು ಬಿಡುತ್ತೇನೆ ಎಂದು ಕಿರಿಚಿದ. ಅವನನ್ನು ನೋಡಿ ಆ 3 ದೊಡ್ಡವರಿಬ್ಬರೂ ಹೆದರಿ ಶರಣಾಗತರಾದರು. ಆದರೆ ಚಿಕ್ಕವನು ಮಾತ್ರ ಅವನ ಮೇಲೆ ಜೋರಾಗಿ ಆಕ್ರಮಣ ಮಾಡಿ ಅವನನ್ನು ಅಲ್ಲಿಂದ ಓಡಿಸಿಬಿಟ್ಟನು. ದೊಡ್ಡವರಿಬ್ಬರಿಗೂ ಆಶ್ಚರ್ಯ, ನೀನು ಇಷ್ಟು ಚಿಕ್ಕವನಾದರೂ ಭೂತವನ್ನು ಹೇಗೆ ಓಡಿಸಿದೆ, ನಿನಗೆ ಎಲ್ಲಿಂದ ಈ ಧೈರ್ಯ ಬಂತು? ಅದಕ್ಕೆ ಅವನು ಹೇಳಿದ, ನಾವು ಊರಿನಿಂದ ದಾಟಿ ಬರುವಾಗ ಅಕಸ್ಮಾತ್ತಾಗಿ ನನ್ನ ಬಲಗಡೆಯ ಕಿವಿಯಲ್ಲಿಯ ಅರಳೆ ಬಿದ್ದುಬಿಟ್ಟಿತು. ಆಗ ಧ್ವನಿವರ್ಧಕದಿಂದ ಬರುವ ಸತ್ಸಂಗದ ನುಡಿಗಳು ನನ್ನ ಕಿವಿಗೆ ಬಿದ್ದುವು. ಅವರು ಏನು ಹೇಳ್ತಿದ್ರಂದ್ರೆ, ಭೂತ ದೆವ್ವ ಇಂಥವು ಯಾವೂ ಇರುವುದಿಲ್ಲ, ಇವೆಲ್ಲ ನಮ್ಮ ದುರ್ಬಲ ಮನಸ್ಸು ಹಾಗೂ ಭ್ರಮೆ ಎಂದು ಹೇಳ್ತಾ ಇದ್ರು. ಆ ಪ್ರವಚನವನ್ನೇ ಆಧಾರವಾಗಿಟ್ಟುಕೊಂಡು ನಾನು ಅವನನ್ನು ಹೊಡೆದೋಡಿಸಿದೆ, ನಮ್ಮ ಹಣ ಎಲ್ಲ ಉಳಿಯಿತು. ಆಗ ದೊಡ್ಡವರಿಬ್ಬರು ವಿಚಾರ ಮಾಡಿದರು, ನೀನು ಒಂದೇ ಕಿವಿಯಿಂದ ಕೇವಲ 1 ಸತ್ಸಂಗ ಕೇಳಿದ್ರಿಂದ ಇಷ್ಟು ಬಲ ಬಂದಿರಬೇಕಾದರೆ ಇನ್ನು ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ ಪ್ರವಚನವನ್ನು ಕೇಳಿದರೆ ಇನ್ನೆಷ್ಟು ನಮಗೆ ಲಾಭವಾಗಬಹುದು. ತಕ್ಷಣ 3 ಪ್ರವಚನ ನಡೆದಲ್ಲಿ ತೆರಳಿದರು. ಅದನ್ನು ಕೇಳಿ ಕ್ರಮೇಣ ಅವರ ಮನಸ್ಸು ಪರಿವರ್ತನೆಯಾಯಿತು. ಕಳವು ಮಾಡಿದ ಧನವನ್ನು ಅಲ್ಲಿಯ ಊರವರಿಗೆ ಹಿಂದಿರುಗಿಸುವುದರ ಜೊತೆಗೆ ಪ್ರಾಮಾಣಿಕತೆಯಿಂದ ದುಡಿದು ಗಳಿಸಲು ಕಲಿತು ಸತ್ಪ್ರಜೆಯಾಗಿ ಬಾಳತೊಡಗಿದರು. ನಾವು ಮಾಡಿದ ಯಾವುದೋ ಒಂದು ಕೆಟ್ಟ ಕೆಲಸವು ಆಯುಷ್ಯ ಪೂರ್ತಿ ಮಾಡಿದ ಒಳ್ಳೆಯ ಕೆಲಸಗಳನ್ನು ಅಳಿಸಿ ಹಾಕುತ್ತದೆ. ಅದರಂತೆ ಅದಕ್ಕೆ ತದ್ವಿರುದ್ಧವಾಗಿ ಒಂದು ಒಳ್ಳೆಯ ಸಂದೇಶಕ್ಕೆ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿ ಸನ್ಮಾರ್ಗಕ್ಕೆ ಹತ್ತುವ ಸಾಮರ್ಥ್ಯವಿದೆ. ಅದನ್ನೇ ನಾವು ಟರ್ನಿಂಗ್ ಪಾಯಿಂಟ್ ಅನ್ನುತ್ತೇವೆ. ಸದ್ವಿಚಾರಗಳಿಂದ ದರೋಡೆಕೋರರು ಪರಿವರ್ತನೆ ಹೊಂದಿ ಮಹಾನ್ ವ್ಯಕ್ತಿಗಳಾದ ಕಥೆಗಳನ್ನು ನಾವು ಕೇಳಿದ್ದೇವೆ. ನಮ್ಮನ್ನು ನಾವು ತಿದ್ದಿಕೊಳ್ಳಲು ಬಂದ ಸದಾವಕಾಶವನ್ನು ಬಿಡಬಾರದು ಅಷ್ಟೇ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ, ಪ್ರಸ್ತುತಪಡಿಸಿದವರು ಬೆಳಗಾವಿಯ ಚಿದಂಬರ್ ಮುನವಳ್ಳಿಯವರು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸುದೇವಾಯ.

ದೇವಾಯ. ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನಿಂದ 11ನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂತೇಳಿ ನಾವು ತಿಳಿದುಕೊಳ್ಳಲಿದ್ದೇವೆ. 11ನೇ ಅಧ್ಯಾಯದ ಹೆಸರು ವಿಶ್ವರೂಪ ದರ್ಶನ ಅಥವಾ ವಿರಾಟ್ ರೂಪ ದರ್ಶನ. ಈ ಅಧ್ಯಾಯದಲ್ಲಿ ಭಗವಂತ ಅರ್ಜುನನಿಗೆ ವಿಶ್ವರೂಪ ದರ್ಶನವನ್ನ ತೋರಿಸಲಿದ್ದಾರೆ. ಸೊ ಕೃಷ್ಣ ಎಲ್ಲ ಕಾರಣಗಳ ಕಾರಣ ಎನ್ನುವುದು ಈ ಅಧ್ಯಾಯ ತೋರಿಸುತ್ತದೆ. ಭೌತಿಕ ಲೋಕಗಳು ಮಹಾವಿಷ್ಣುವಿನಿಂದ ಹೊರಸೂಸುತ್ತವೆ ಅರ್ಜುನನ ಮಟ್ಟಿಗೆ. ಈಗ ಅರ್ಜುನನ ಮಟ್ಟಿಗೆ ಕೃಷ್ಣ ಅಂದ್ರೆ ಅರ್ಜುನ ಹೇಳ್ತಾನೆ, ನನ್ನ ಮೋಹ ಕೊನೆಗೊಂಡಿತ್ತು, ಕೃಷ್ಣನನ್ನ ದೇವೋತ್ತಮ ಪರಮಪುರುಷ ಅಂತ ಅವನು ತಿಳಿದುಕೊಂಡಿದ್ದಾನೆ. ಸೊ ಅರ್ಜುನನು ಕೃಷ್ಣನು ಕೇವಲ ಒಬ್ಬ ಮನುಷ್ಯ, ತನ್ನ ಸ್ನೇಹಿತ ಎಂದು ಯೋಚಿಸ್ತಾ ಇಲ್ಲ. ಈಗ ಅವನು ಎಲ್ಲಾ ವಸ್ತುಗಳ ಮೂಲ ಎಂದು ಕಾಣ್ತಾ ಇದ್ದಾನೆ. ಅರ್ಜುನನಿಗೆ ಬಹುಮಟ್ಟಿಗೆ ಜ್ಞಾನೋದಯವಾಗಿದೆ. ತನಗೆ ಕೃಷ್ಣನಂತಹ ಮಹಾನ್ ಸ್ನೇಹಿತನಿದ್ದಾನೆ ಅನ್ನೋದು ಅವನಿಗೆ ಸಂತೋಷದ ವಿಷಯ. ಸೊ ಈ ಅಧ್ಯಾಯ ಅರ್ಜುನನ ಶ್ಲೋಕದೊಂದಿಗೆ ಪ್ರಾರಂಭವಾಗುತ್ತದೆ.

0: ಮಾಮ.
1: ಅರ್ಜುನನು ಹೀಗೆ ಹೇಳಿದನು, ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಉಪದೇಶ ಮಾಡಿದೆ, ಇದರಿಂದ ನನ್ನ ಮೋಹವು ನಾಶವಾಗಿದೆ. ಸೊ ಕೃಷ್ಣನಿಂದ ನೇರವಾಗಿ ಜ್ಞಾನವನ್ನ ಪಡೆದಿದ್ದಾನೆ ಅರ್ಜುನ. ಸೊ ಆ ಜ್ಞಾನವನ್ನ ಪಡೆದಿದ್ರಿಂದ ಅರ್ಜುನನ ಮೋಹ ನಾಶವಾಗಿದೆ. ಹೀಗೆ ಬೆಳಕಿದ್ದೆಡೆ ಕತ್ತಲಿಗೆ ಅವಕಾಶವಿರುವುದಿಲ್ಲವೋ ಅದೇ ಥರ ಜ್ಞಾನವಿದ್ದೆಡೆ ಅಜ್ಞಾನಕ್ಕೆ ಅವಕಾಶವಿಲ್ಲ. ಸೊ ಭಗವಂತನಿಂದ ಕೇಳಿ ಪಡೆದಿರುವಂತಹ ಜ್ಞಾನದಿಂದ ಈಗ ಅರ್ಜುನನ ಸಂದೇಹ ನಿವಾರಣೆಯಾಗಿದೆ. ಅವನು ಎಲ್ಲ ಭ್ರಮೆಯಿಂದ ಅವನು ಹೊರಬಂದಿದ್ದಾನೆ. ಕೃಷ್ಣನನ್ನ ದೇವೋತ್ತಮ ಪರಮಪುರುಷ ಅಂತ ಅರ್ಜುನ 10ನೇ ಅಧ್ಯಾಯದಲ್ಲೇ ಒಪ್ಪಿಕೊಂಡಾಗಿದೆ. ಅರ್ಜುನ ಹೇಳ್ತಾನೆ, ಪರಬ್ರಹ್ಮ ಪರಂಧಾಮ ಪವಿತ್ರಂ ಪರಮಮ್ಮ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಅಂತ ಹೀಗೆ ಹಾಡಿ ಹೊಗಳ್ತಾನೆ ಅರ್ಜುನ. ನೀನೇ ದೇವೋತ್ತಮ ಪರಮಪುರುಷ, ನೀನು ನಿತ್ಯ, ನೀನು ಸತ್ಯ ಅಂತ. ಸೊ ಅರ್ಜುನನಿಗೆ ಇನ್ನೇನು ಈಗ ನೋಡುವಂಥ ಇಚ್ಛೆಯಾಗಿದೆ, ಏನು ಕೇಳುವಂಥ ಇಚ್ಛೆಯಾಗಿದೆ ಭಗವಂತನಿಂದ ಅನ್ನೋದನ್ನು ಈ ಅಧ್ಯಾಯ ನಮಗೆ ವಿವರಿಸುತ್ತೆ. ಅರ್ಜುನ ಏನನ್ನು ನೋಡಲಿದ್ದಾನೆ, ಭಗವಂತನ ಯಾವ ರೂಪವನ್ನು ಅವನು ಕಾಣಲಿದ್ದಾನೆ ಅನ್ನುವಂಥದ್ದನ್ನು. ತಾನು ಕೃಷ್ಣನನ್ನು ದೇವೋತ್ತಮ ಪರಮಪುರುಷ ಅಂತ ಒಪ್ಪಿಕೊಂಡಿದ್ರು ಇತರರು ಒಪ್ಪಿಕೊಳ್ಳದೆ ಹೋಗಬಹುದು. ಆದ್ರಿಂದ ಎಲ್ರಿಗೂ ಕೃಷ್ಣನ ದೈವತ್ವವು ಸ್ಪಷ್ಟವಾಗುವಂತೆ ಈ ಅಧ್ಯಾಯದಲ್ಲಿ ಅವನು ಕೃಷ್ಣನಿಗೆ ತನ್ನ ವಿಶ್ವರೂಪವನ್ನ ತೋರಿಸುವಂತೆ ಪ್ರಾರ್ಥಿಸುತ್ತಾನೆ. ವಾಸ್ತವವಾಗಿ ಕೃಷ್ಣನ ವಿಶ್ವರೂಪವನ್ನು ಕಂಡವನು ಅರ್ಜುನನಂತೆ ಹೆದರಿಕೊಳ್ತಾನೆ. ಸೊ ಅರ್ಜುನ ವಿಶ್ವರೂಪವನ್ನ ತೋರಿಸೋದಕ್ಕೆ ವಿನಮ್ರನಾಗಿ ವಿನಂತಿಯನ್ನ ಮಾಡಿಕೊಳ್ತಾನೆ. ಅದಾದ್ಮೇಲೆ ಅವನಿಗೆ ಭಗವಂತನ ವಿಶ್ವರೂಪವನ್ನ ಕಂಡು ಸಂತೋಷವಾದರೆ ಕಾಲರೂಪವನ್ನ ನೋಡಿ ಅವನು ಹೆದರ್ತಾನೆ. ಆದರೆ ಕೃಷ್ಣನು ಎಷ್ಟು ಕರುಣಾಳು ಎಂದರೆ ವಿಶ್ವರೂಪವನ್ನು ತೋರಿಸಿ ತನ್ನ ಮೂಲ ರೂಪಕ್ಕೆ ಮತ್ತೆ ಹಿಂದಿರುಗುತ್ತಾನೆ. ಕೃಷ್ಣನು ತಾನು ಮಾಡುತ್ತಿರುವುದು ಅರ್ಜುನನ ಪ್ರಯೋಜನಕ್ಕಾಗಿ ಎಂದು ಹಲವು ಬಾರಿ ಹೇಳಿದ್ದಾನೆ. ಅರ್ಜುನ ಇದನ್ನ ಒಪ್ತಾನೆ, ತನಗೆ ಇದೆಲ್ಲ ಆಗುತ್ತಿರುವುದು ಕೃಷ್ಣನ ಕೃಪೆಯಿಂದ ಎಂದು ಅರ್ಜುನ ಒಪ್ಪಿಕೊಂಡಿದ್ದಾನೆ. ಕೃಷ್ಣನು ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ನೆಲೆಸಿದ್ದಾನೆ ಎನ್ನುವುದು ಅವನ ದೃಢ ನಂಬಿಕೆ. ಶ್ಲೋಕ 2, ಭವಾಪ್ಯಾವ್ಯೌಹಿ ಭೂತಾನಂ ಶ್ರುತೌ ವಿಸ್ತರ ಶೋಮಯ ತತ್ವಃ ಕಮಲ ಪತ್ರಾಕ್ಷ ಮಹಾತ್ಮಾಮಪಿ ಚಾವ್ಯಯಂ. ಕಮಲ ನೇತ್ರನೇ, ಪ್ರತಿಯೊಂದು ಜೀವಿಯ ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿನ್ನಿಂದ ವಿವರವಾಗಿ ಕೇಳಿದನು, ಎಂದು ಕೊನೆಯಾಗದ ನಿನ್ನ ವೈಭವಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಸೊ ಅರ್ಜುನ ಸಂತೋಷದಲ್ಲಿ ಶ್ರೀಕೃಷ್ಣನನ್ನ ಇಲ್ಲಿ ಕಮಲ ನೇತ್ರ ಅಂತ ಕರೀತಾ ಇದ್ದಾನೆ. ಕೃಷ್ಣನ ಕಣ್ಣುಗಳು ಕಮಲದ ದಳಗಳಂತೆ ಕಾಣ್ತವೆ ಅಂತ ಅವನು ಆ ರೀತಿಯಲ್ಲಿ ಕರೀತಾ ಇದ್ದಾನೆ. ಸೊ ಕೃಷ್ಣ ಹಿಂದಿನ ಅಧ್ಯಾಯದಲ್ಲಿ ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಲಯಸ್ತಥ, ಈ ಇಡೀ ಭೌತಿಕ ಅಭಿವ್ಯಕ್ತಿಯು ಕಾಣಿಸುವುದಕ್ಕೆ ಮತ್ತು ಅದೃಶ್ಯವಾಗುವುದಕ್ಕೆ ನಾನು ಮೂಲ ಅಂತ ವಿವರಿಸಿದ್ದಾನೆ. ಅರ್ಜುನ ಇದನ್ನ ಭಗವಂತನಿಂದ ವಿವರವಾಗಿ ಕೇಳಿದ್ದಾನೆ. ಸೊ ಹೇಗೆ ಎಲ್ಲದಕ್ಕೆ ಮೂಲವಾದರೂ ಕೂಡ ಹೇಗೆ ದೂರ ಇರ್ತಾರೆ ಭಗವಂತ ಅನ್ನೋದನ್ನು ಕೂಡ ಅವನು ಅರ್ಥ ಮಾಡಿಕೊಂಡಿದ್ದಾನೆ. ಮಾಯವಾಗುವುದಕ್ಕೆ ಮೂಲವಾದರೂ ಅವುಗಳಿಂದ ದೂರ ಉಳಿದಿದ್ದಾನೆ ಅಂತೇಳಿ. ಸೊ 9ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳಿದಂತೆ ಸರ್ವವ್ಯಾಪಿ, ಆತನು ಸರ್ವವ್ಯಾಪಿ, ಆದರೆ ಆತನೇ ವ್ಯಕ್ತಿಶಃ ಎಲ್ಲೆಲ್ಲೂ ಇರುವುದಿಲ್ಲ. ಇದು ಕೃಷ್ಣನ ಊಹಾತೀತ ಸಂಪತ್ತು, ಇದು ತನಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ಅರ್ಜುನ ಇಲ್ಲಿ ಒಪ್ಪಿಕೊಳ್ತಾ ಇದ್ದಾನೆ. ಏವಮೇತದ್ ಯಥಾತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಪರಮಪ್ರಭುವೇ, ಪುರುಷೋತ್ತಮನೇ, ನೀನು ನಿನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ಕಾಣುತ್ತಿದ್ದೇನೆ. ಆದರೂ ನೀನು ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸಿರುವೆ ಎಂದು ಕಾಣಲು ಬಯಸುತ್ತೇನೆ, ನಿನ್ನ ಆ ರೂಪವನ್ನು ನೋಡಲು ಬಯಸುತ್ತೇನೆ. ಸೊ ನೀನು ವಿಶ್ವದ ಅಭಿವ್ಯಕ್ತಿಯನ್ನ ಹೇಗೆ ಪ್ರವೇಶಿಸಿದ್ದಿ ಅಂತ ನೋಡುವಂತ ಇಚ್ಛೆಯಾಗಿದೆ ನನಗೆ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ತಾನು ಸ್ವಯಂ ಅಂಶದಿಂದ ಭೌತಿಕ ಜಗತ್ತನ್ನು ಪ್ರವೇಶಿಸಿದ್ರಿಂದ ಈ ವಿಶ್ವದ ಅಭಿವ್ಯಕ್ತಿ ಸಾಧ್ಯವಾಗಿದೆ ಮತ್ತು ಅದು ಸಾಕ್ತಾ ಇದೆ ಅಂತ ಶ್ರೀಕೃಷ್ಣ ಹೇಳಿದರು. ಅರ್ಜುನನ ಮಟ್ಟಿಗೆ ಕೃಷ್ಣನ ಮಾತುಗಳು ಅವನಿಗೆ ಸ್ಫೂರ್ತಿಯನ್ನ ಕೊಟ್ಟಿವೆ. ಆದರೆ ಮುಂದೆ ಕೃಷ್ಣನು ಸಾಮಾನ್ಯ ಮನುಷ್ಯ ಎಂದು ಯೋಚಿಸುವವರನ್ನ ಒಪ್ಪಿಸುವುದಕ್ಕೋಸ್ಕರ ಅರ್ಜುನ ಕೃಷ್ಣನ ವಿಶ್ವರೂಪವನ್ನ ನೋಡಲು ಅಪೇಕ್ಷಿಸ್ತಾ ಇದ್ದಾನೆ. ಸೊ ಕೃಷ್ಣ ವಿಶ್ವದಿಂದ ಬೇರೆಯಾದರೂ ಅವನು ಅದರೊಳಗಿಂದ ಹೇಗೆ ಕಾರ್ಯನಿರ್ವಹಿಸ್ತಾನೆ ಎಂದು ಕಾಣಲು ಅರ್ಜುನ ಬಯಸ್ತಾ ಇದ್ದಾನೆ. ಸೊ ಅರ್ಜುನ ಕೃಷ್ಣನನ್ನ ಪುರುಷೋತ್ತಮ ಎಂದು ಸಂಬೋಧಿಸುವುದು ಅರ್ಥವತ್ತಾಗಿದೆ. ಪ್ರಭು ದೇವೋತ್ತಮ ಪರಮಪುರುಷ, ಆತನು ಅರ್ಜುನನಲ್ಲಿಯೇ ಇದ್ದಾನೆ. ಆದ್ದರಿಂದ ಅವನಿಗೆ ಅರ್ಜುನನ ಅಪೇಕ್ಷೆಯು ತಿಳಿದಿದೆ. ಅರ್ಜುನನಿಗೆ ಕೃಷ್ಣನನ್ನು ಅವನ ಕೃಷ್ಣನ ರೂಪದಲ್ಲಿ ಕಾಣುವುದರಲ್ಲಿಯೇ ಸಂಪೂರ್ಣ ತೃಪ್ತಿ. ಆದ್ದರಿಂದ ಆತನ ವಿಶ್ವರೂಪವನ್ನು ನೋಡಲು ವಿಶೇಷವಾದ ಆಸೆ ಇಲ್ಲ. ಇದನ್ನ ಇದು ಕೃಷ್ಣನಿಗೂ ಗೊತ್ತು. ಸೊ ಇತರರಿಗೆ ಮನದಟ್ಟು ಮಾಡಿಕೊಡುವುದಕ್ಕಾಗಿ ಅರ್ಜುನ ವಿಶ್ವರೂಪವನ್ನ ನೋಡಬಯಸುತ್ತಾನೆ. ಅರ್ಜುನನಿಗೆ ತನ್ನ ನಂಬಿಕೆ ದೃಢವಾಗಬೇಕೆಂದು ವೈಯಕ್ತಿಕ ಆಸೆಯೇನು ಇರಲಿಲ್ಲ, ಭಗವಂತನ ಮೇಲೆ ಯಾವುದೇ ಸಂದೇಹ ಕೂಡ ಇಲ್ಲ. ಇಷ್ಟೆಲ್ಲ ಕೇಳಿದ ಮೇಲೆ ಕೂಡ ಕೃಷ್ಣನನ್ನ ದೇವೋತ್ತಮ ಪರಮಪುರುಷ ಅಂತ ಯಾರು ಒಪ್ಪಿಕೊಳ್ಳುವುದಿಲ್ವೋ ಅವರು ವಿಶ್ವರೂಪವನ್ನ ನೋಡಿಯಾದರೂ ತಿಳಿದುಕೊಳ್ಳಲಿ ಕೃಷ್ಣ ದೇವೋತ್ತಮ ಪರಮಪುರುಷ ಅನ್ನುವಂಥದ್ದನ್ನ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಅದಕ್ಕೋಸ್ಕರ ಅರ್ಜುನ ಅಲ್ಲಿ ಕೇಳ್ತಾ ಇದ್ದಾನೆ. ಒಂದು ಪ್ರಮಾಣವನ್ನ ಸ್ಥಾಪಿಸಲು ಅರ್ಜುನ ವಿಶ್ವರೂಪವನ್ನ ನೋಡಲು ಬಯಸ್ತಾ ಇದ್ದಾನೆ. ಸೊ ಮುಂದೆ ಕೂಡ ಈಗ ಹಲವಾರು ಜನ ತಮ್ಮನ್ನ ತಾವು ದೇವರ ಅವತಾರ ಅಂತ ಹೇಳ್ತಾರೆ ಅಲ್ವಾ, ಕೆಲವರು ತಮ್ಮನ್ನ ತಾವು ದೇವರು ಅಂತ ಹೇಳ್ತಾರೆ ಈ ಕಲಿಯುಗದಲ್ಲಿ. ಸೊ ಹಾಗೆ ಯಾರೆಲ್ಲ ತಮ್ಮನ್ನ ತಾವು ದೇವರ ಅವತಾರಗಳಂತೇಳಿ ಹೇಳ್ತಾರಲ್ಲ, ಸೊ ಅವರು ಎಲ್ಲರೂ ಕೂಡ ಈ ವಿಶ್ವರೂಪವನ್ನು ತೋರಿಸುವುದರ ಮೂಲಕ ಅವರು ದೇವೋತ್ತಮ ಪರಮಪುರುಷ ಅಂತ ಅವರು ಸಾಬೀತುಪಡಿಸಬೇಕು. ಕೃಷ್ಣ ತಾನು ಹೇಳಿದ್ದನ್ನೆಲ್ಲ ಈ ವಿಶ್ವರೂಪ ಪ್ರದರ್ಶಿಸುವುದರ ಮೂಲಕ ತಾನು ದೇವೋತ್ತಮ ಪರಮಪುರುಷ ಅನ್ನೋದನ್ನ ಸಾಬೀತುಪಡಿಸಿದ್ರು. ಹಾಗೆ ಯಾರು ಈ ಕಲಿಯುಗದಲ್ಲಿ ತಮ್ಮನ್ನು ತಾವು ದೇವರು ಅಂತ ಹೇಳ್ಕೊಂಡು ಬರ್ತಾರಲ್ಲ ಅವರು ಕೂಡ ಈ ಮೂಲಕ ಅವರು ಪ್ರೂವ್ ಮಾಡಬೇಕು ಅಂತೇಳಿ, ತಾನು ಕೃಷ್ಣ ಎಂದು ಹೇಳಿಕೊಳ್ಳುವನು, ತನ್ನ ಹೇಳಿಕೆಯನ್ನು ಜನರಿಗೆ ಮನದಟ್ಟು ಮಾಡಿಕೊಡಲು ತನ್ನ ವಿಶ್ವರೂಪವನ್ನು ತೋರಿಸಲು ಸಿದ್ಧನಾಗಿರಬೇಕು. ಶ್ಲೋಕ 4. ಮನ್ಯ

0: ವ್ಯಯಂ. ಓ ಪ್ರಭುವೇ, ಯೋಗೀಶ್ವರನೇ, ನಿನ್ನ ವಿಶ್ವರೂಪವನ್ನು ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವೆಯಾದರೆ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನು ತೋರಿಸು. ಪರಮಪ್ರಭುವಾದ ಕೃಷ್ಣನನ್ನ ಐಹಿಕ ಇಂದ್ರಿಯಗಳಿಂದ ನೋಡಲು, ಕಾಣಲು, ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಲಾಗಿದೆ. ಆದರೆ ಯಾರು ಪ್ರಾರಂಭದಿಂದಲೂ ಕೃಷ್ಣನ ಪ್ರೇಮಪೂರ್ವಕ ದಿವ್ಯ ಸೇವೆಯಲ್ಲಿ ನಿರತರಾಗಿರ್ತಾರೋ, ಸೊ ಅವರಿಗೆ ಕೃಷ್ಣ ತಮ್ಮನ್ನು ತೋರಿಸಿಕೊಳ್ತಾನೆ. ಪ್ರತಿಯೊಂದು ಜೀವಿಯು ಒಂದು ಆಧ್ಯಾತ್ಮಿಕ ಕಿಡಿ ಮಾತ್ರ. ಆದ್ರಿಂದ ಭಗವಂತನನ್ನ ನೋಡುವುದಾಗ್ಲಿ, ಅರ್ಥ ಮಾಡಿಕೊಳ್ಳುವುದಾಗ್ಲಿ ಸಾಧ್ಯವಿಲ್ಲ. ಭಕ್ತನಾದ ಅರ್ಜುನ ತನ್ನ ಊಹಾಪೋಹಗಳ ಶಕ್ತಿಯನ್ನ ನೆಚ್ಚುವುದಿಲ್ಲ. ಅದರ ಬದಲು ಅವನು ಜೀವಿಯಾಗಿ ತನ್ನ ಮಿತಿಗಳನ್ನ ಒಪ್ಪಿಕೊಳ್ತಾ ಇದ್ದಾನೆ. ಕೃಷ್ಣನ ಸ್ಥಾನವು ಅಳತೆಗೆ ಮೀರಿದ್ದು ಇದನ್ನು ಅರ್ಜುನ ಒಪ್ಪಿಕೊಳ್ತಾ ಇದ್ದಾನೆ. ಸೊ ಜೀವಿಗೆ ಅನಂತವನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ ಎಂದು ಅರ್ಜುನ ತಿಳಿಯಬಲ್ಲ. ಅನಂತನಾದವನು ತನ್ನನ್ನು ತೋರಿಸಿಕೊಂಡರೆ ಆಗ ಅನಂತನ ಕೃಪೆಯಿಂದ ಅನಂತನ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯ. ಇಲ್ಲಿ ಯೋಗೇಶ್ವರ ಎನ್ನುವ ಶಬ್ದವು ಬಹಳ ಮಹತ್ವದ್ದು. ಯಾಕೆಂದ್ರೆ ಪ್ರಭುವಿನ ಶಕ್ತಿಯು ಕಲ್ಪನಾತೀತ. ಆದ್ರಿಂದ ಅರ್ಜುನನು ಕೃಷ್ಣನ ಕಲ್ಪನಾತೀತ ಕೃಪೆಗಾಗಿ ಬೇಡ್ತಾ ಇದ್ದಾನೆ. ಅವನು ಕೃಷ್ಣನಿಗೆ ಅಪ್ಪಣೆ ಮಾಡ್ತಾ ಇಲ್ಲ, ವಿನಮ್ರತೆಯಿಂದ ಕೇಳಿಕೊಳ್ತಾ ಇದ್ದಾನೆ. ಸೊ ಕೃಷ್ಣ ಪ್ರಜ್ಞೆಯಲ್ಲಿ ಮನುಷ್ಯನು ತನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳದಿದ್ದರೆ ಮತ್ತು ಭಕ್ತಿ ಸೇವೆಯಲ್ಲಿ ನಿರತನಾಗದಿದ್ದರೆ ಕೃಷ್ಣನು ತನ್ನನ್ನು ತೋರಿಸಿಕೊಳ್ಳಬೇಕಾಗಿಲ್ಲ. ಕೇವಲ ತಮ್ಮ ಊಹಾತ್ಮಕ ಚಿಂತನೆಯ ಶಕ್ತಿಯನ್ನು ನೆಚ್ಚಿದವರಿಗೆ ಕೃಷ್ಣನನ್ನು ನೋಡುವುದು ಸಾಧ್ಯವಾಗುವುದಿಲ್ಲ. ಸೊ ಅರ್ಜುನ ಇಲ್ಲಿ ವಿನಮ್ರನಾಗಿ ಕೇಳಿಕೊಳ್ತಾ ಇದ್ದಾನೆ ಶ್ರೀಕೃಷ್ಣನಿಗೆ, ನಾನು ನಿನ್ನ ವಿಶ್ವರೂಪವನ್ನ ನೋಡಬಲ್ಲೆ ಅಂತ ನೀನು ಭಾವಿಸುವೆಯಾದರೆ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನ ತೋರಿಸು ಅಂತ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिमय सकाळमध्ये वेळ निरोपायची झाली आहे. केली वेणू धोनी 90.4 FM वरती तुम्ही ट्युनिंग आहात. आणि जाण्यापूर्वी आजच्या पुण्यतिथी. गोपीनाथ मुंडे महाराष्ट्राचे तिसरे उपमुख्यमंत्री यांची आज पुण्यतिथी. अतुल चिटणीस भारतीय जर्मन तंत्रज्ञ आणि पत्रकार यांची पुण्यतिथी आजच. अजय सरपोतदार मराठी चित्रपट निर्माते आणि दिग्दर्शक यांची पुण्यतिथी आजच आहे. सर दोराबजी टाटा उद्योगपती यांची पुण्यतिथी आजच्याच दिवशी. वीर वामनराव जोशी स्वातंत्र्य सैनिक पत्रकार यांची पुण्यतिथी आजच आहे. या होत्या आजच्या पुण्यतिथीने. यासोबत मनीषा निरोप घेते. उद्या पुन्हा येईनच. पण तोपर्यंत तुम्ही ऐकत राहा वेणू धोनी 90.4 FM KLE कनसूर. नमस्कार.
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 to 9:00 ಕೆಎಲ್ಇ ಔಷಧೀಯ ಜ್ಞಾನ ಸರಣಿ ಕಾರ್ಯಕ್ರಮ. 9:00 to 9:30 ವಿಶೇಷ ಕಾರ್ಯಕ್ರಮಗಳು. 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. 12:30 to 1:00 ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 1:30 to 2:00 ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ. 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ. 4:30 to 5:00 ಪ್ರಸಾರವಾಗಲಿದೆ ಸಂಧ್ಯಾ ಸಮಯ. 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆ.

KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
0: KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ ವಿವಿಧ ಕೋರ್ಸ್ಗಳು ಬಿಫಾರ್ಮ್ ಫಾರ್ಮ್ ಡಿ ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ ಕಾಲೇಜಿನ ಪ್ರಮುಖ ವಿಶೇಷತೆಗಳು 100 ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ ವಿಶ್ವದಾದ್ಯಂತ 3,000 ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್ ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ ಔಟ್ಕಮ್ ಬೇಸ್ಡ್ ಎಜುಕೇಶನ್ ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್ ಜಾಗತಿಕ ಮಟ್ಟದ ಗ್ರಂಥಾಲಯ ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ ಪ್ರಾಯೋಗಿಕ ತರಬೇತಿ ಸೌಲಭ್ಯ ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399 ಮೊಬೈಲ್ ಸಂಖ್ಯೆ 9740639702 ವೆಬ್ಸೈಟ್ www.kleefarm.edu

0: ಹಣಕಾಸು ಸೇವೆಗಳ ಇಲಾಖೆ ಭಾರತ ಸರ್ಕಾರ, ಆರ್ಥಿಕ ಇಲಾಖೆ ಕರ್ನಾಟಕ ಸರ್ಕಾರ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಬೆಳಗಾವಿ, ತಾಲೂಕಾ ಪಂಚಾಯತ್ಗಳು, ನಗರಸಭೆ, ಪುರಸಭೆ ಹಾಗೂ ಜಿಲ್ಲಾ ಮಟ್ಟದ ಬ್ಯಾಂಕ್ಗಳ ಸಹಯೋಗದಲ್ಲಿ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ. ಪ್ರತಿ ವರ್ಷ ಮೇ 31ಕ್ಕೆ ಮರು ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ರೂಪಾಯಿ ಪ್ರೀಮಿಯಂ ಮೊತ್ತವನ್ನು ಇಟ್ಟುಕೊಳ್ಳಿ.
1: ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಯಾವುದೇ ಶುಲ್ಕವಿಲ್ಲದೆ ಶೂನ್ಯ ಬ್ಯಾಲೆನ್ಸ್ ನಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಖಾತೆ ತೆರೆಯಬಹುದು ಮತ್ತು 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮೆಯೊಂದಿಗೆ ಉಚಿತ ಡೆಬಿಟ್ ಕಾರ್ಡ್ ಒದಗಿಸಲಾಗುತ್ತದೆ.
0: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ, ವಾರ್ಷಿಕ ಕೇವಲ 436 ರೂಪಾಯಿ ಕಂತು ಪಾವತಿಸಿ 2 ಲಕ್ಷ ರೂಪಾಯಿವರೆಗೆ ಜೀವ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18-50 ವರ್ಷಗಳು.
1: ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ, ವಾರ್ಷಿಕ ಕೇವಲ 20 ರೂಪಾಯಿ ಕಂತಿನಲ್ಲಿ 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18-70 ವರ್ಷಗಳು.
0: ಅಟಲ್ ಪಿಂಚಣಿ ಯೋಜನೆ, ತಿಂಗಳಿಗೆ 1,000 ರೂಪಾಯಿನಿಂದ 5,000 ರೂಪಾಯಿವರೆಗೆ ಖಾತರಿಯ ಪಿಂಚಣಿ ಗಳಿಸಲು ಅಟಲ್ ಪಿಂಚಣಿ ಯೋಜನೆಗೆ ಚಂದಾದಾರಿಕೆ ಪಡೆಯಬಹುದು. ಅರ್ಹತೆ 18-40 ವರ್ಷಗಳು.
1: ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ, 10 ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷಗಳ ಹಿಂದೆ ತೆರೆಯಲಾದ ಉಳಿತಾಯ ಖಾತೆಗಳಿಗೆ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಖಾತೆಗಳಿಗೆ ಹಾಗೂ ನಿಷ್ಕ್ರಿಯ ಖಾತೆಗಳಿಗೆ KYC ನವೀಕರಿಸಿ. ಡಿಜಿಟಲ್ ವಂಚನೆಗಳಿಂದ ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಮತ್ತು RBI ಠೇವಣಿಗಳಿಗೆ ವರ್ಗಾಯಿಸಲಾದ ಕ್ಲೈಮ್ ಮಾಡದ ಹಣವನ್ನು ಹೇಗೆ ಪಡೆಯುವುದು ಎಂಬುದನ್ನು ಕುರಿತು ಮಾಹಿತಿ ಪಡೆಯಿರಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್ ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
1: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.

0: ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಗಳ ಮರು ನವೀಕರಣ ಮಾಡುವ ಕುರಿತು.
1: ನವೀಕರಣ ಸಾಮಾನ್ಯವಾಗಿ ಪ್ರತಿ ವರ್ಷ ಮೇ 31 ಒಳಗೆ ಸ್ವಯಂಚಾಲಿತವಾಗಿ ನಡೆಯುತ್ತದೆ.
0: ಆದ್ದರಿಂದ ಸಮಯಕ್ಕೆ ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ರೂಪಾಯಿ ಮೊತ್ತವನ್ನು ಇಟ್ಟುಕೊಳ್ಳಿ.
1: ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 436 ರೂಪಾಯಿಗಳು, ಜೀವ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ. ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 20 ರೂಪಾಯಿಗಳು, ಅಪಘಾತ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ.
0: ಈ ಯೋಜನೆಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಅಗತ್ಯ ಸಮಯದಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್ ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
1: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.
2: ಕೇಲಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಚಿಕ್ಕೋಡಿ. ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಬಿ ಕೋರ್ಸಸ್ ಅವೈಲೇಬಲ್: ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್. ಪಿಜಿ ಕೋರ್ಸಸ್ ಅವೈಲೇಬಲ್: ಮಾಸ್ಟರ್ಸ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ದ ಕಾಲೇಜ್ ಇಸ್ NBA ಅಕ್ರೆಡಿಟೆಡ್ ಅಂಡ್ ಹ್ಯಾಸ್ ಬಿನ್ ರೆಕಗ್ನೈಸ್ಡ್ ಬೈ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಆಸ್ ಅ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್. ಕರಿಯರ್ ಅಪರ್ಚುನಿಟೀಸ್: 100% ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ವಿತ್ ರಿಕ್ರೂಟ್ಮೆಂಟ್ ಸಪೋರ್ಟ್ ಫ್ರಮ್ ಮೋರ್ ದನ್ 50 ಕಂಪನೀಸ್ ಇನ್ಕ್ಲೂಡಿಂಗ್ ಇನ್ಫೋಸಿಸ್, ಟಾಟಾ ಗ್ರೂಪ್ ಅಂಡ್ ವಿಪ್ರೋ. ಸ್ಪೆಷಲ್ ಕೋಚಿಂಗ್ ಇಸ್ ಪ್ರೊವೈಡೆಡ್ ಫಾರ್ UPSC, KPSC ಅಂಡ್ ಗೇಟ್ ಅಲಾಂಗ್ ವಿತ್ ಅಕಾಡೆಮಿಕ್ ವರ್ಕ್ಶಾಪ್ಸ್. ದ ಕ್ಯಾಂಪಸ್ ಆಫರ್ಸ್ 500 Mbps ವೈಫೈ, ಅ ವೆಲ್ ಇಕ್ವಿಪ್ಡ್ ಲೈಬ್ರರಿ ಅಂಡ್ ಡಿಜಿಟಲ್ ಕ್ಲಾಸ್ ರೂಮ್ಸ್. ಸೆಪರೇಟ್ ವೆಲ್ ಫರ್ನಿಶ್ಡ್ ಹಾಸ್ಟೆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಕಾಲೇಜ್ ಬಸ್ ಫೆಸಿಲಿಟೀಸ್ ಆರ್ ಅವೈಲೇಬಲ್ ಆನ್ ಮೋರ್ ದನ್ 10 ಮೇಜರ್ ಸರೌಂಡಿಂಗ್ ರೂಟ್ಸ್. ಅಡ್ಮಿಷನ್ಸ್ ಆರ್ ಕಂಡಕ್ಟೆಡ್ ಆಸ್ ಪರ್ ಗವರ್ನಮೆಂಟ್ ಆಫ್ ಕರ್ನಾಟಕ ನಾರ್ಮ್ಸ್, CET ಕೋಡ್ E167. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಲ್ 9483047799 or visit www.klecet.edu.in.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ, ವರ್ಲ್ಡ್ ಬೈಸೈಕಲ್ ಡೇ, ವಿಶ್ವ ಬೈಸೈಕಲ್ ದಿನದ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ ಸಹ ಪ್ರಾಧ್ಯಾಪಕರು ಹಾಗೂ NSS ಅಧಿಕಾರಿ KLE JNMC ಹಾಗೂ KLE ವಿಶ್ವವಿದ್ಯಾಲಯ ಬೆಳಗಾವಿಯ ಡಾಕ್ಟರ್ ನಾಗರಾಜ್ ಪಾಟೀಲ್ ಅವರು ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
1: ಥ್ಯಾಂಕ್ ಯು, ಧನ್ಯವಾದಗಳು.
0: ಎಸ್, ಅವರೊಂದಿಗೆ ಜನರಲ್ ಪ್ರಾಕ್ಟೀಷನರ್ ಬೆಳಗಾವಿಯ ಡಾಕ್ಟರ್ ಉಮೇಶ್ ಹುಂಡಿಕರ್ ಅವರು ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಡಾಕ್ಟರ್.
2: ನಮಸ್ಕಾರ ಸರ್, ಧನ್ಯವಾದಗಳು.
0: ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಬೈಸೈಕಲ್ ಡೇ. ಸೈಕಲ್ ಯಾರು ಹೊಡೆದಿಲ್ಲ, ಆ ಒಂದು ಪ್ರಶ್ನೆ. ಆದರೆ ಅದರಿಗಿಂತ ಮುಂಚೆ ತಾವು ಪ್ರಾರಂಭ ಮಾಡಿರುವ ಸೈಕಲ್ ಪಯಣ, ಅದರ ಬಗ್ಗೆ ತಿಳಿಸಿ.
1: ನಮ್ಮಲ್ಲಿ ಹೆಚ್ಚಿನಂತೆ ಎಲ್ಲರೂ ಹೆಂಗೆ ಎಲ್ಲರೂ ಕೂಡ ಬಾಲ್ಯದಿಂದ ಸ್ಟಾರ್ಟ್ ಮಾಡ್ತಾರೆ, ಹಂಗೆ ನಾವು ಕೂಡ ಬಾಲ್ಯದಿಂದಲೇ ಸೈಕಲ್ ಹೊಡಿತಾ ಬಂದೇವಿ. ಸೈಕಲ್ ಹೊಡಿಲಿಕ್ಕೆ ಒಂದು ಬಾಲ್ಯದಾಗ ಸೈಕಲ್ ಕಲಿಯೋದು ಅದು ಒಂದು ದೊಡ್ಡದು ಒಂದು ನಮ್ದು ಸಾಧನೆ ಆಗಿತ್ತು. ಆ ಸಾಧನೆ ಆದ ನಂತರ ನಾವು ಕಲಿತ ನಂತರ ಹಠ ಹಿಡಿದು ಒಂದು ಸೈಕಲ್ ಕೊಂಡ್ಕೊಂಡು, ಅವಾಗ ಬೇಗನೆ ಕೊಡಲಿಲ್ಲ. ನಮ್ಮ ಅಪ್ಪಾಜಿಯವರು 8th ತರಗತಿಗೆ ಬಂದಾಗ ಮಾತ್ರ ನಾನು ಸೈಕಲ್ ಕೊಟ್ರು. ಸೈಕಲ್ ಅದ ಒಂದು ದೊಡ್ಡ ಖುಷಿ ಇತ್ತು. ಅವಾಗ ಸೈಕಲ್ ತೊಗೊಂಡ ನಂತರ ನಾವು ದಿನಾಲೂ ಸ್ಕೂಲಿಗೆ ಹೋಗಿ ಬರ್ತಾ ಇದ್ದು. ಸ್ಕೂಲ್ ಅಂದರೆ ನಮ್ಮ ಮನೆಯಿಂದ ಸ್ಕೂಲ್ ಸುಮಾರು 8 kilometers ಇತ್ತು. 8 kilometers ಹೋಗೋದು, 8 kilometers ಬರೋದು, ಅದು ಭಾಳ ಖುಷಿ ಆಗ್ತಿತ್ತು. ಯಾಕಂದ್ರೆ ಬೇರೆ ಇದವರು ಎಲ್ಲ ರಿಕ್ಷಾದಲ್ಲಿ ಹೋಗ್ತಿದ್ರು, ನಾನು ಸೈಕಲ್ನಲ್ಲಿ ಹೋಗೋದು, ಅದು ಒಂದು ದೊಡ್ಡ ಖುಷಿ ಇತ್ತು. ಇದಾದ ನಂತರ ಆಮೇಲೆ ನೆಕ್ಸ್ಟ್ PUC ಬಂದಾಗ ದಿನಾಲೂ ಟ್ಯೂಷನ್ಗೆ ಹೋಗ್ಬೇಕು, ನಂತರ ಕಾಲೇಜ್ಗೆ ಹೋಗ್ಬೇಕು. ನಮ್ಮದು ಬಂದುಬಿಟ್ಟು GSS ಕಾಲೇಜ್ ಇತ್ತು, ಮಜ್ಗಾವಿಂದ GSS ಕಾಲೇಜ್ಗೆ ಹೋಗ್ಬೇಕು, ನಂತರ ಟ್ಯೂಷನ್ಗೆ ಹೋಗ್ಬೇಕು. ಸುಮಾರು ಟ್ಯೂಷನು ಎಲ್ಲ ಕಾಲೇಜ್ ಹಿಡಿದು ಮುಂಜಾನೆ ಒಂದು ಸರ್ತಿ ಕಾಲೇಜ್ಗೆ ಹೋಗ್ಬರೋದು, ಮತ್ತು ಸಾಯಂಕಾಲ ಮತ್ತು ಟ್ಯೂಷನ್ಗೆ ಹೋಗೋದು. ಅದು ಒಂದು 30-35 kilometers ಆಗ್ತಿತ್ತು. ಅದ ನಂತರ ನಾವು ಈ ವೈದ್ಯಕೀಯ ಶಿಕ್ಷಣದಾಗ ಬಂದಿಂದ ಅದನ್ನ ಕ್ರಮೇಣವಾಗಿ ಕಡಿಮೆ ಆಯಿತು. ದೆನ್ ಕೆಲವು ವರ್ಷ ಆದರೆ ನಂತರ ದಿನನಿತ್ಯದ ಒತ್ತಡ ಬದುಕಿನಲ್ಲಿ ಸೈಕಲ್ ಬಳಕೆ ಕಡಿಮೆ ಆಯಿತು. ಕೆಲವು ವರ್ಷಗಳ ಹಿಂದೆ ದೈಹಿಕ ಚಟುವಟಿಕೆ ಕಡಿಮೆ ಆಗುತ್ತದೆ ಎಂದು ಅರಿತು ಪ್ರತಿದಿನ ಸ್ವಲ್ಪ ಸಮಯ ಸೈಕ್ಲಿಂಗ್ ಮಾಡಲು ಪ್ರಾರಂಭಿಸಿದೆ. ಮೊದಲು 3-5 kilometers ಮಾತ್ರ ಓಡಿಸುತ್ತದೆ, ನಂತರ ದಿನ ನಿಧಾನವಾಗಿ ದೂರ ದೂರ ಸಾಮರ್ಥ್ಯ ಹೆಚ್ಚಾಯಿತು. ನಮ್ಮ ಜೊತೆ ನಮ್ಮ ಗೆಳೆಯರು ಆದಂಥ ಡಾಕ್ಟರ್ ಉಮೇಶ್ ಹುಂಡೇಕರ್ ಅವರು ಕೂಡ ನಮ್ಗೆ ಸಾಥ್ ಕೊಡ್ತಿದ್ದಾರೆ. ಈಗ ಪ್ರತಿ ರವಿವಾರ ನಾವು ಸೈಕ್ಲಿಂಗ್ ಹೋಗ್ತೇವೆ, ಸುಮಾರು ಇಲ್ಲಾಂದ್ರೆ 30-35 kilometers ಸರಾಸರಿ ಈಗ ದೂರದಲ್ಲಿ ನಾವು ಹೋಗ್ತೇವೆ.
0: ಬಹಳ ಉತ್ತಮ ಸರ್. ಡಾಕ್ಟರ್ ಸರ್, ತಮ್ಮ ಸೈಕ್ಲಿಂಗ್ ಪ್ರಯಾಣ ಯಾವಾಗಿಂದ ಪ್ರಾರಂಭವಾಯಿತು, ಬಾಲ್ಯದಿಂದ ಹೇಳಿ.
2: ಎಸ್, ಬಾಲ್ಯದಿಂದ ಹೇಳ್ಬೇಕಂದ್ರೆ ಈಗಾಗಲೇ ನಮ್ಮ ಸಹಪಾಠಿಯಾದಂತಹ ಡಾಕ್ಟರ್ ನಾಗರಾಜ್ ಪಾಟೀಲ್ ಎಲ್ಲ ವಿವರಿಸಿದ್ರು, ಅವ್ರು ಏನು ಹೇಳಿದ್ರಲ್ಲ ಅಕ್ಷರಶಃ ಸತ್ಯ ಅದು. ಅದರಲ್ಲಿ ನನ್ನ ವೈಯಕ್ತಿಕವಾಗಿ ಹೇಳಬೇಕಂತಂದ್ರೆ ಅದು ಸೈಕಲ್, ಸೈಕಲ್ ಅಂದ್ರೇ ಚಕ್ರ. ಚಕ್ರ ಅಂತಂದ್ರೆ ನಾವು ಸೈಕಲಿಂದ ಸ್ಟಾರ್ಟ್ ಮಾಡಿದ್ವಿ, ನಮ್ಮ 5th ಸೈಕಲಿಂದ ಸ್ಟಾರ್ಟ್ ಮಾಡಿದ್ವಿ. ಇವತ್ತಿಗೆ ನಮಗೆ 40 ಆಸ್ಪಾಸಲ್ಲಿ ಇದ್ದೀವಿ, ಮತ್ತೆ ತಿರ್ಗಾ ಸೈಕಲ್ಗೆ ಬಂದ್ವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೆಂಗಪ್ಪ ಅಂತಂದ್ರೆ ಸೈಕಲಿಂದ ಸ್ಟಾರ್ಟ್ ಮಾಡಿದ್ವಿ, ಯಾವಾಗ ನಮ್ಗೆ 5th ಅಲ್ಲಿಂದ 10th PUC ಮತ್ತೆ ಡಿಗ್ರಿ ಮುಗಿದ್ಮೇಲೆ ಇಮಿಡಿಯೇಟ್ ಆಗಿ ಬೈಕ್ ತಗೊಂಡ್ವಿ. ಬೈಕ್ ತಗೊಂಡ್ಮೇಲೆ ಯಾವಾಗ ನಾವು ಉದ್ಯೋಗಕ್ಕೆ ಇಳಿದ್ವಿ, ನಮ್ಮ ಈ ವೈದ್ಯಕೀಯ ವೃತ್ತಿಗೆ ಇಳಿದ್ವಿ, ಮತ್ತೆ ಕಾರ್ ತಗೊಂಡ್ವಿ, ಎಲ್ಲ ಫ್ಲೈಟಲ್ಲಿ ಓಡಾಡಿದ ಎಲ್ಲ ಮಾಡಿದ್ವಿ. ಆಮೇಲೆ ನಮ್ಗೆ ಗೊತ್ತಾಯ್ತು ಆರೋಗ್ಯ ದೃಷ್ಟಿಯಿಂದ ಮತ್ತೆ ನಾವು ತಿರ್ಗಾ ಸೈಕಲ್ಗೆ ಬರ್ಬೇಕಂತೇಳಿ ಇವತ್ತಿಗೆ ನಾವು ಆಲ್ಮೋಸ್ಟ್ ಒಂದು 5-6 ಇಂದ ನಾವು ನಮ್ಮ ಸಹಪಾಠಿ ಆದಂತಹ ಡಾಕ್ಟರ್ ನಾಗರಾಜ್ ಪಾಟೀಲ್ ಅವರು ಪ್ರತಿದಿನ ಹೋಗ್ತೀವಿ. ಹೆಚ್ಚು ಕಮ್ಮಿ ಎವ್ರಿ ಸಂಡೇ, ಪ್ರತಿ ರವಿವಾರ ನಮ್ಮದು 40-50 kilometers ರನ್ನಿಂಗ್ ಇದ್ದೇ ಇರುತ್ತೆ, ನಮ್ಮ ಸೈಕ್ಲಿಂಗ್ ಇರುತ್ತೆ. ಸೊ ಅದಕ್ಕೆ ನಾವು ತುಂಬ ಖುಷಿಯಾಗಿದ್ದೀವಿ. ಯಾಕೆ ಸೈಕ್ಲಿಂಗಿಗೆ ಹೋದ್ವಿ ಅಂತಂತಂದರೆ ಈ ಒತ್ತಡದಿಂದ, ಈ ವೈದ್ಯಕೀಯ ಕೆಲಸದ ಒತ್ತಡ ಆಗಿರಲಿ ಅಥವಾ ನಾವು ದಿನಂಪ್ರತಿ ಓಡಾಡೋ ಒತ್ತಡ ಆಗಿರಲಿ ಅಥವಾ ಮನೆ ವ್ಯವಹಾರಗಳಾಗಿರಲಿ, ಹೊರಗಡೆ ವ್ಯವಹಾರಗಳಾಗಿರಲಿ, ಇದರಿಂದ ಏನಾಗುತ್ತೆ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ನಮಗೆ ಕೆಲವೊಂದಿಷ್ಟು ಎಕ್ಸಸೈಸ್ಗಳು ಸಿಗೋದಿಲ್ಲ. ಇದರಿಂದ ನಾವು ಸೈಕಲ್ ಹೋಗೋದ್ರಿಂದ ಒಂದು ಏನಂತಂದ್ರೆ ಮೊಬೈಲನ್ನು ಯೂಸ್ ಮಾಡೋಕೆ ಆಗ್ತಿಲ್ಲ. ಸೈಕ್ಲಿಂಗ್ ನಾವು ಪೆಡಲ್ ತುಳಿತಾ ಇರ್ತೀವಿ, ನಮ್ದು ಕಾನ್ಸಂಟ್ರೇಷನ್ ರೋಡ್ ಮೇಲೆ ಇರುತ್ತೆ, ವೀಲ್ ಕಡೆ ಇರುತ್ತೆ. ಅದರಿಂದ ಏನಾಗುತ್ತೆ ನಾವು ಯಾವುದೇ ಥರ ಯಾರ ಜೊತೆ ಮಾತಾಡೋಕ್ಕಾಗಲ್ಲ, ಮೊಬೈಲ್ಗಳನ್ನು ತುಳಿಯೋಕ್ಕಾಗಲ್ಲ, ಕಾನ್ಸಂಟ್ರೇಷನ್ ಏನಿದ್ರು ಫುಲ್ ಎಕ್ಸಸೈಸ್ ಸಿಗೋದು. ನನ್ನ ಪ್ರಕಾರ ಸ್ವಿಮ್ಮಿಂಗು ಬಿಟ್ಟರೆ ಸೈಕ್ಲಿಂಗ್ ಇಸ್ ದ ಬೆಸ್ಟ್ ಆಪ್ಷನ್ ಫಾರ್ ಎಕ್ಸಸೈಸ್.
0: ಭಾಳ ಉತ್ತಮವಾಗಿ ತಾವು ತಮ್ಮ ಜರ್ನಿ ಬಗ್ಗೆನೂ ಹೇಳಿದ್ರಿ, ಆರೋಗ್ಯದ ದೃಷ್ಟಿಯಲ್ಲಿ ಯಾವ ರೀತಿ ಸೈಕ್ಲಿಂಗ್ ಒಂದು ಹೆಲ್ಪ್ ಮಾಡುತ್ತೆ ಅಂತ ತಿಳಿಸಿದ್ರು. ಡಾಕ್ಟರ್ ನಾಗರಾಜ್ ಅವರೇ, ತಾವೇನು ಹೇಳಲಿಕ್ಕೆ ಇಷ್ಟಪಡ್ತಾರೆ ವಿತ್ ರೆಸ್ಪೆಕ್ಟ್ ಟು ಹೆಲ್ತ್, ಹೆಲ್ತ್ ಬೆನಿಫಿಟ್ಸ್ ಈ ಒಂದು ವಿಷಯದಲ್ಲಿ ಸೈಕ್ಲಿಂಗ್ ವಿಷಯದಲ್ಲಿ ಇದೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸುಲಭವಾಗಿದೆ. ಅಂಥ ಸಂದರ್ಭದಲ್ಲಿ ಸೈಕ್ಲಿಂಗ್ ಬಿಟ್ಟು ನಾವು ಮೋಟರ್ ಸೈಕಲ್ಗೆ ಹೋದ್ವಿ, ಮೋಟರ್ ಸೈಕಲ್ ಬಿಟ್ಟು ಅದನ್ನೂ ಬಳಸಲಾರದೆ ಮನೆಯಲ್ಲಿ ಕ್ಲಿಕ್ ಮಾಡಿ ಎಲ್ಲವನ್ನು ತರುವಂಥ ಒಂದು ಸೌಲಭ್ಯ ಬಂತು. ಈಗ ವಾಪಸ್ ಸೈಕ್ಲಿಂಗಿಗೆ ಬಂದಿವೆ ಅಂತ ಡಾಕ್ಟರ್ ಉಮೇಶ್ ಸರ್ ಹೇಳಿದ್ರು. ಆರೋಗ್ಯದ ದೃಷ್ಟಿಯಲ್ಲಿ ಸೈಕ್ಲಿಂಗ್ ಎಷ್ಟು ಮಾಡ್ತೀವಿ
1: ನೋಡ್ರಿ? ಸೈಕ್ಲಿಂಗ್ ಹೊಡೆಯೋದು ಇದು ಒಂದು ನಮ್ಗೆ ಖುಷಿ. ಮುಂಚೆ ನಮ್ಮ ಬಾಲ್ಯದಲ್ಲಿ ಹೆಂಗೆ ಖುಷಿ ಅನಿಸ್ತಿರ್ತೆ ಹಂಗೆ ಈಗೂ ಕೂಡ ಖುಷಿ ಅನಿಸ್ತದೆ. ನಮ್ಮ ಒಟ್ಟಿಗೆ ನಾವು ಮಾತಾಡ್ಕೊತ ಹೋಗ್ಬೋದು. ಆಮೇಲೆ ಸರ್ ಹೇಳಿದ ಪ್ರಕಾರ ನಮ್ಮ ಸ್ಕ್ರೀನ್ ಟೈಮಿಂಗ್ ಕಡಿಮೆ ಆಗುತ್ತೆ. ಆಮೇಲೆ ದೈಹಿಕವಾಗಿ ಆರೋಗ್ಯ ದೃಷ್ಟಿಯಿಂದ ಹೇಳಬೇಕಂತಂದ್ರೆ ಹೃದಯ ರೋಗಗಳು ಸುಧಾರಿಸುತ್ತದೆ. ಆಮೇಲೆ ಶ್ವಾಸಗಳ ಕಾರ್ಯಕ್ಷಮತೆ ಹೆಚ್ಚುತ್ತದೆ. ಅಂದರೆ ನಮ್ದೇನು ಲಂಗ್ ಕೆಪಾಸಿಟಿ ಇರ್ತೈತಲ್ಲ ಅದು ಚೆನ್ನಾಗಾಗುತ್ತೆ. ಲಂಗ್ ಫಂಕ್ಷನ್ ಟೆಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಸ್ನಾಯುಗಳು ಬಲಗೊಳ್ಳುತ್ತದೆ. ಮುಂದೆ ದೇಹದ ತೂಕ ನಿಯಂತ್ರಣದಲ್ಲಿರುತ್ತದೆ. ಎಲ್ಲರಿಗೆ ಅಂತಾರೆ ಹಾ ನಿನ್ ಬೊಜ್ಜಿಲ್ಲ, ಬೊಜ್ಜು ಕಡಿಮೆ ಆಗುತ್ತೆ ಅಂಥೇಳಿ. ಯಾಕಂದರೆ ಈ ಥರದ ಒಂದು ಸೀಕ್ರೆಟ್ ಅಂತಂದರೆ ಸೈಕಲ್ ಸಹಿಷ್ಣುತೆ ಮತ್ತು ಶಕ್ತಿ ಹೆಚ್ಚುತ್ತದೆ. ಮತ್ತು ರೋಗ ತಡೆಯೋದು ಹೆಂಗಂತಂದ್ರೆ ಮಧುಮೇಹ ರೋಗವನ್ನು ತಡೆಯುತ್ತದೆ. ಈಗ ಸುಮಾರು ನಾವು ಮಧುಮೇಹ ಕಾರಣಗಳು ಏನಂತಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಇತ್ತಂದ್ರೆ ಬರುತ್ತದೆ ಅಂತ ಹೇಳ್ತಾರೆ. ಅದೇ ಪ್ರಕಾರ ನಾವು ದಿನಾಲು ಸೈಕಲ್ ಹೊಡ್ಕೊಂತ ಇದ್ರೆ ಮಧುಮೇಹವಾದ ರೋಗದಿಂದ ನಾವು ದೂರ ಇರ್ಬೋದು. ರಕ್ತದೊತ್ತಡ ಅಂದ್ರೆ ಹೈಪರ್ ಟೆನ್ಷನ್, ಬೊಜ್ಜು ಅಂದ್ರೆ ಒಬೆಸಿಟಿ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳಿಂದ ನಾವು ದೂರ ಇರ್ಬೋದು. ಮಾನಸಿಕ ಆರೋಗ್ಯದ ಬಂತಂದ್ರೆ ಒತ್ತಡ ಕಡಿಮೆ ಆಗುತ್ತದೆ. ನಮಗೆ ಎಷ್ಟೊಂದು ಒತ್ತಡ ಇದ್ರೂ ಕೂಡ ನಾವು ಸೈಕಲ್ ಒಂದು ಅರ್ಧ ಗಂಟೆ ಮಾತ್ರ ಸೈಕಲ್ ಹೊಡೆದ್ರೆ ನಮ್ಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ನಮ್ಮ ಎಲ್ಲ ಒತ್ತಡ ಹೋಗಿ ನಾವು ಎಷ್ಟು ಆರಾಮಾಗಿದ್ದೇವೆ ಅಂತ ಹೇಳಿ ಒಂದು ಭಾವನೆ ಮೂಡುತ್ತದೆ. ಖಿನ್ನತೆ ಮತ್ತು ಆತಂಕ ಕಡಿಮೆ ಆಗುತ್ತದೆ. ಅದೇನು ನಮ್ಗೆ ಆಂಗ್ಸೈಟಿ ಇರ್ತದಲ್ಲ, ಇದು ಸಬ್ಮಿಟ್ ಮಾಡಬೇಕು, ಅದು ಅಸೈನ್ಮೆಂಟ್ ಮಾಡಬೇಕು, ಅಲ್ಲಿ ಹೋಗಬೇಕು, ಇದೆಲ್ಲದಿಂದ ನಮ್ಗೆ ಆರಾಮದಾಯಕ ಒಂದು ಭಾವನೆಗಳು ಸಿಗುತ್ತದೆ ಮತ್ತು ಮನಸ್ಸು ಉಲ್ಲಾಸದಿಂದ ಇರುತ್ತದೆ.
0: ಬಹಳ ಮುಖ್ಯವಾಗಿ ಮೋಟಾರ್ ಸೈಕಲ್ ಅಂಡ್ ಸೈಕಲ್ ನಲ್ಲಿ ಇರೋ ಒಂದು ವ್ಯತ್ಯಾಸ, ಮೋಟಾರ್ ಸೈಕಲ್ ನಲ್ಲಿ ಮೋಟರ್ ಇರುತ್ತೆ, ಆ ಮೋಟರ್ಗೆ ಬೇಕು ಇಂಧನ. ಇಲ್ಲಿ ಏನು ಇಂಧನ ಇದೆ ಅದನ್ನ ಎಲ್ಲರಿಗೂ ಗೊತ್ತು, ಅದರಿಂದನೇ ಎಲ್ಲ ಲಾಭ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ
2: ಸರ್? ಈಗಾಗಲೇ ಹೇಳಿದ್ರೆ ಎಲ್ಲ ಅದ್ರ ಬಗ್ಗೆ ವಿವರವಾಗಿ. ಇನ್ನು ನನ್ನ ಪ್ರಕಾರ ಹೇಳೋದಾದ್ರೆ ಈ ಅಡಿಯಿಂದ ಮುಡಿಯೋರಿಗೂ ಅಂತಾರೆ, ಈಗ ತಲೆಯಿಂದ ಹಿಡಿದು ಕಾಲುವರೆಗೂ ಎಲ್ಲ ಥರದ ಎಕ್ಸಸೈಸ್ ಸಿಗುವಂಥದ್ದು ಒನ್ ಆ್ಯಂಡ್ ಓನ್ಲಿ ಸೈಕ್ಲಿಂಗ್. ಯಾಕಂತಪ್ಪ ಅಂತಂದರೆ ಈಗ ನಾವು ತಲೆಯಿಂದ ಹಿಡ್ಕೊಂಡು ಹೋದರೆ ಕಾನ್ಸಂಟ್ರೇಷನು ಮತ್ತು ನಮ್ಮ ಐ ವಿಷನ್ ಆಗಲಿ, ಆಮೇಲೆ ನಮ್ಮ ಶ್ವಾಸಕೋಶ ಆಗಲಿ, ಆಮೇಲೆ ನಮ್ಮ ಶೋಲ್ಡರ್ ಆಗಲಿ, ಆಮೇಲೆ ನಮ್ಮದು ಯಾವುದೇ ಥರ ಬೊಜ್ಜು ಬರೋದು ಫ್ಯಾಟ್ ಬರುತ್ತೆ ಅಂತಾರಲ್ಲ ಅದಾಗಲಿ, ಮತ್ತು ಥೈಸ್ ಆಗಲಿ, ಲೆಗ್ಸ್ಗಳು, ಲೋವರ್ ಲಿಮ್ಸ್ ಕೆಳಗಡೆ ಪಾರ್ಟ್ಸ್ಗಳು, ಕಾಲಿಗಾಗಲಿ, ಎಲ್ಲ ಥರದ ಎಕ್ಸಸೈಸ್ ಸಿಗೋದೆ ಈ ಸೈಕ್ಲಿಂಗಿಂದ. ಇದರಿಂದ ಏನಾಗುತ್ತೆ, ನಾವು ಈ ಪ್ರತಿನಿತ್ಯ ನಾವು ಪಡ್ತಕ್ಕಂಥ ಒತ್ತಡದಿಂದ ಸೊ ರಿಲ್ಯಾಕ್ಸೇಷನ್ ಸಿಗುತ್ತೆ ಮತ್ತು ಫ್ರೆಶ್ ಏರ್ ಸಿಗುತ್ತೆ. ಫ್ರೆಶ್ ಏರ್ ಸಿಗೋದ್ರಿಂದ ಏನಾಗುತ್ತೆ, ಇವತ್ತು ಮೈಂಡು ಮಾನಸಿಕವಾಗಿಯೂ ನಾವು ಶಕ್ತಿಯುತವಾಗ್ತೀವಿ, ದೈಹಿಕವಾಗಿಯೂ ಶಕ್ತಿಯುತವಾಗ್ತೀವಿ. ಇದರಿಂದ ಒಂದು ಏನು ಹೇಳ್ತೀನಿ ಅಂದರೆ ಒತ್ತಡ ನಾವು ಹೇಳಬೇಕು ಅಂತಂತಂದರೆ ಪ್ರತಿದಿನ ನಮ್ಗೆ ಮಾಡೋಕ್ಕಾಗದೇ ಇದ್ದರೂ ಎವ್ರಿ ಅಲ್ಟರ್ನೇಟಿವ್ಸ್, ಈಗ ನಾವೇನು ಮಾಡ್ತೀವಿ ಕೆಲವೊಂದಿಷ್ಟು ಜನ ನಮ್ಮ ಈ ಮಿಡ್ಲ್ ಏಜು ಜಿಮ್ ನಾನು ಯಾವುದನ್ನು ಹೇಟ್ ಮಾಡಲ್ಲ, ಎಕ್ಸಸೈಸ್ ರಿಲೇಟೆಡ್ ಐ ಲವ್ ಇಟ್, ಬಟ್ ಎಕ್ಸಸೈಸ್ ಹೋದಾಗ ನಾವು ಜಿಮ್ ಹೋಗ್ತೀವಿ ಅಂತ ಓವರ್ ಆಗಿ ಒಂದೇ ಮಾಡೋದಾಗಲಿ, ಅಥವಾ ಈಗ ಎಕ್ಸಸೈಸ್ ಇದು ಏನೋ ಸೈಕ್ಲಿಂಗ್ದು ಒಂದು ಏನೋ ನಮ್ಮ ಫ್ರೆಂಡ್ ಸರ್ಕಲ್ ಆಗಲಿ ದೊಡ್ಡವರಾಗಲಿ ಯಾರೋ ಏನು ಹೇಳ್ತಾರೆ, ಏ ಹೋಗೋದ್ರಿಂದ ಮೊಣಕಾಲುಗಳು ನೋವಾಗ್ತವೆ, ಜಾಸ್ತಿ ಹೋಗಬಾರ್ದು, ಆಮೇಲೆ ನಿನ್ ಜಾಯಿಂಟ್ ಪೇನ್ಗಳು ಆಫ್ಟರ್ 50 years 60 years ಬರುತ್ತೆ. ನೋ, ನಾಟ್ ಎಟ್ ಆಲ್. ಅದ್ರ ಬಗ್ಗೆ ಅಕ್ಷರ ಸಹ ಸುಳ್ಳು, ನೀ ಜಾಯಿಂಟ್ ಪೇನ್ ಬರೋದಿಲ್ಲ. ನೀವು ಯಾವಾಗ ಅದನ್ನು ನೀವು ನಿಮ್ಮ ಕ್ರಮಬದ್ಧವಾಗಿ ಒಂದೇ ರೇಸಲ್ಲಿ ಹೋಗ್ತಾ ಇರ್ತೀರಿ, ಸೊ ನೀವು ಯಾವುದೇ ಕಾರಕ್ಕೂ ನೀ ಜಾಯಿಂಟ್ ಪೇನ್ ಬರಲ್ಲ. ಅದು
0: ಭಾಳ ಅದ್ರ ಮೇಲೆ ಒಂದು ಏನಂತಾರೆ ರೂಮರ್ ಸ್ಪ್ರೆಡ್ ಆಗಿದೆ ನೀ ಜಾಯಿಂಟ್ ಇದಾಗುತ್ತೆ. ಆ್ಯಂಡ್ ಇನ್ನೊಂದು ಭಾಳ ಕೇಳಿರುವುದು ಲೋವರ್ ಬ್ಯಾಕ್ ಪೇನ್. ಇನ್ಫ್ಯಾಕ್ಟ್ ಇದು ಎಲ್ಲ ಉಲ್ಟಾ ಇದೆ ನೋಡ್ಲಿಕ್ಕೆ ಹೋದ್ರೆ, ಸೈಕ್ಲಿಂಗ್ ಮಾಡಿದ್ರೆ ಅದೆಲ್ಲದಕ್ಕೂ ರಾಮಬಾಣ ಅದು.
2: ಹೌದೌದು.
0: ಸೊ ಈಗ ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಬಹಳ ಮಾತನಾಡ್ತಾರೆ ಡಾಕ್ಟರ್ ಸರ್. ಅಂತ ಸಂದರ್ಭದಲ್ಲಿ ಸೈಕ್ಲಿಂಗ್ ಅಫ್ಕೋರ್ಸ್ ಒಂದು ಮೆಂಟಲ್ ಹೆಲ್ತ್ಗೆ ಬಹಳ ಉತ್ತಮ ಅಂತ ತಿಳಿಸಿದ್ರಿ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಚರ್ಚೆಯಲ್ಲಿದೆ, ಡಿಪ್ರೆಷನ್, ಖಿನ್ನತೆ. ಈಗ ಖಿನ್ನತೆಗೂ ಈ ಒಂದು ರಾಮಬಾಣ ಆಗ್ಬೋದಾ?
1: ಹೌದು, ಡೆಫಿನೆಟ್ಲಿ. ಸೈಕ್ಲಿಂಗ್ ನಮಗೆ ಜೀವನ ಅನೇಕ ಪಾಠಗಳನ್ನು ಕಲಿಸುತ್ತದೆ. ಒಂದನೇದು ಶಿಸ್ತು, ಬೇಗನೆ ಹೇಳಬೇಕು ಸರ್ ನಮ್ಗೆ ಫೋನ್ ಮಾಡ್ತಾರೆ, 5 ಗಂಟೆ 5:30 ಫೋನ್ ಮಾಡ್ತಾರೆ, ಅದೊಂದು ಶಿಸ್ತು ಒಂದು ನಾವು ಕಲಿತೇವೆ. ನಾವು ಒಂದು ವೇಳೆ ನಮ್ಗೆ ಹೋಗೋದಿಲ್ಲ ಅಂತಂದ್ರೆ ನಾವು ಆರಾಮಾಗಿ ನಿದ್ದೆ ಮಾಡ್ತೇವೆ ಮತ್ತು ಏನು ಸಾಧಿಸಲ್ಲ. ಸೊ ಬೆಳಿಗ್ಗೆ ಬೇಗ ಹೇಳುವುದು, ಸಮಯ ಪಾಲನೆ ಮತ್ತು ನಿರಂತರತೆಯನ್ನು ಕಾಪಾಡಿಕೊಳ್ಳುವುದು ಅಭ್ಯಾಸ ಆಗುತ್ತದೆ. ಎರಡನೇದು ತಾಳ್ಮೆ, ಒಂದೇ ದಿನದಲ್ಲಿ ದೂರ ಪ್ರಯಾಣವನ್ನು ಮಾಡಲು ಸಾಧ್ಯ, ಎಲ್ಲ ಸಮರ್ಥ್ಯ ನಿಧಾನವಾಗಿ ಬೆಳೆಯುತ್ತದೆ. ನಾವು ಹಿಂದ್ ಹೊಳಿ ನೋಡಿದ್ರೆ ಅಯ್ಯೋ ನಾವು ಇಷ್ಟೊಂದು ಅಲ್ಲಿಂದ ಇಲ್ಲಿ ಬಂದು ನಾವು ಬೆಳಗಾವಿದಿಂದ ಇಲ್ಲಿ ಖಾನಾಪುರವರೆಗೆ ಬಂದವಲ್ಲ, ನಮ್ಗೆ ಅದು ಒಂದು ಖುಷಿ ಕೊಡುತ್ತೆ.
0: ಕರೆಕ್ಟ್.
1: ಮೂರನೇದು ದೃಢ ಸಂಕಲ್ಪ, ಹವಾಮಾನ ಆಯಾಸ ಅಥವಾ ರಸ್ತೆ ಸವಾಲುಗಳನ್ನು ನಮ್ಮ ಮನೋಬಲವನ್ನು ಪರೀಕ್ಷಿಸುತ್ತದೆ. ಏನೇ ಇರಲಿ ನಾವು ಹಂಗೆ ಮುನ್ನಡಿತೀವಿ. ಮತ್ತೆ ಮಳೆ ಬಂದರೂ ಕೂಡ ಅದು ನಿಲ್ಲಲ್ಲ, ಈಗ ನಾವು ಸಾಮಾನ್ಯವಾಗಿ ಮಳೆ ಬಂದರೆ ನಾವು ಎಷ್ಟೋ ಒಂದು ಕಾರ್ಯಕ್ರಮಗಳನ್ನು ಮುಂದೂಡಿಸ್ತೇವೆ ಅಥವಾ ಡಿಲೀಟ್ ಮಾಡ್ತೇವೆ, ಅದು ಇದು ಈಗ ಮಾಡೋದು ಬೇಡ ಅಂತೇಳಿ. ಬಟ್ ಆದರೆ ಈ ಸೈಕ್ಲಿಂಗ್ ಆ ಥರ ಆಗಲ್ಲ, ಒಂದು ರೇನ್ಕೋಟ್ ಹಾಕೊಂಡು ಹೋಗಿಬಿಡೋದು.
3: ಇನ್ಫ್ಯಾಕ್ಟ್ ಮಳೆಯಲ್ಲಿ ಇನ್ನೂ ಜಾಸ್ತಿ.
1: ಹೌದು. ಮೂರನೇದು ಆತ್ಮವಿಶ್ವಾಸ, ಪ್ರತಿಯೊಂದು ಸಾಧನೆಯು ತಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಮತ್ತೊಂದು ಗುರಿ ಸಾಧನೆ, ಸೈಕ್ಲಿಸ್ಟ್ಗಳು ಗುರಿಗಳನ್ನು ನಿಗದಿಪಡಿಸಿಕೊಂಡು ಅವುಗಳನ್ನು ಸಾಧಿಸಲು ಯೋಚಿತವಾಗಿ ಪ್ರಯತ್ನಿಸುತ್ತಾರೆ. ಸೊ ಇದರಿಂದ ಏನಾಗುತ್ತೆ, ನಮ್ದು ಮಾನಸಿಕ ಒಂದು ಮನೋಭಾವನೆಯನ್ನು ಹೆಚ್ಚಿಗೆ ಆಗಿ, ನೀವು ಏನು ಖಿನ್ನತೆ ಅಂದ್ರಲ್ಲ, ಖಿನ್ನತೆ ದೂರ ಇರುವಂತಹದ್ದು ಒಂದು ಪಾತ್ರ ಬಹಳ ಮುಖ್ಯವಾಗಿದೆ.
3: ಹೌದು, ಇತ್ತೀಚಿನ ದಿನಗಳಲ್ಲಿ ಅದು ಬಹಳ ಬೇಕು. ಅಂಡ್ ನೋಡ್ತಾ ನೋಡ್ತಾ ನಾವು ಈಗ ಶಾಲಾ ಕಾಲೇಜ್ ಪ್ರಾರಂಭವಾಗಿದೆ, ಶಾಲಾ ಎಸ್ಪೆಷಲಿ ಶಾಲೆಯ ದಿನಗಳು ರಜೆಗಳು ಇತ್ತು, ಅಂತ ಸಂದರ್ಭದಲ್ಲಿ ಮಕ್ಕಳು ಸೈಕಲ್ ಅನ್ನ ಬಳಸಿದ್ರು, ಅದನ್ನ ದೃಶ್ಯ ನೋಡ್ಲಿಕ್ಕೆ ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಸ್ವಲ್ಪ ಟೈಮ್ ಆಗಿತ್ತು ಸೈಕಲ್ ರೋಡ್ ನಲ್ಲಿ ನಾವು ಕಂಡು ಬರುವುದು ಬಹಳ ಬಹಳ ಅಪರೂಪವಾಗಿತ್ತು ಬಿಕಾಸ್ ಆಫ್ ಆನ್ಲೈನ್ ಗೇಮ್ಸ್. ಈಗ ಅಂತ ಸಂದರ್ಭದಲ್ಲಿ ಚಟ ಬಹಳ ಮುಖ್ಯವಾಗಿ ಸ್ಕ್ರೀನ್ ಚಟ, ಸ್ಕ್ರೀನ್ ಅಡಿಕ್ಷನ್ ಆಗಿದೆ. ಸ್ಕ್ರೀನ್ ಅಡಿಕ್ಷನ್ ದಿಂದನು ದೂರವಾಗ್ಲಿಕ್ಕೆ ಸರ್ ಹೇಳಿದ್ರು ಮೊಬೈಲ್ ನಿಂದ ದೂರ ಆಗ್ಬಿಡ್ತೇವೆ ಅಂತ. ಮೊಬೈಲ್ ನಿಂದ ದೂರ ಆಗ್ಲಿಕ್ಕೆ ಸೈಕ್ಲಿಂಗ್ ಇನ್ನು ಎಷ್ಟು ಸಹಾಯ ಮಾಡುತ್ತೆ ಅದ್ರ ಬಗ್ಗೆ ಸ್ವಲ್ಪ.
1: ಒಂದು ನಮ್ದು ಸ್ಕ್ರೀನ್ ಟೈಮ್ ಅಂತೂ ಕಡಿಮೆ ಆಗುತ್ತೆ. ಆಮೇಲೆ ಸೈಕಲ್ ಆಗಲಿ ಹೇಳಿದ ಹಾಗೆ ಪ್ರತಿಯೊಂದು ನಾವು ಪೈಡಲ್ ಏನು ತಿಳಿತೇವಲ್ಲ, ಆ ಪ್ರತಿಯೊಂದು ನಮ್ಗೊಂದು ಖುಷಿ ಕೊಡ್ಕೊಂತ ಹೋಗ್ತೈತಿ. ದೆನ್ ನಮ್ಮದು ಹಾರ್ಮೋನಲ್ ಚೇಂಜಸ್ ಹಾಕೊಂತ ಹೋಗ್ತೈತಿ. ಸೊ ರಕ್ತದ ನಾವು ಏನು ಇಂಡಿಕೇಟರ್ಸ್ ಅಂತ ಹೇಳಿರ್ತೇವಲ್ಲ, ಅದೆಲ್ಲ ಚೆನ್ನಾಗಿ ಒಂದು ಫಿಲ್ಟ್ರೇಷನ್ ಆಗಲಿ, ಅಥವಾ ಲಂಗ್ ಕೆಪಾಸಿಟಿ, ಶ್ವಾಸಕೋಶದಿಂದ ಬ್ರೀದಿಂಗ್ ಎಕ್ಸಸೈಸಸ್, ದೆನ್ ಅಪ್ಪರ್ ಲಿಂಬ್ ಮಸ್ಕ್ಯುಲರ್ ಎಕ್ಸಸೈಸಸ್, ಎಲ್ಲ ಥರ ಎಕ್ಸಸೈಸ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಅದು ನಾವು ಸೈಕಲ್ ಒಂದು ಸ್ವಲ್ಪ ಹೋಗಿ ಬಂದ ನಂತರ ನಮ್ಗೆ ಏನಾದರೂ ಹಸಿವಾಗುತ್ತೆ. ಸೊ ಚೆನ್ನಾಗಿ ಹಸಿವಾಗುತ್ತೆ,
3: ಚೆನ್ನಾಗಿ.
1: ದೆನ್ ಅದೇ ದಿನ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ. ದೆನ್ ಅದೇ ದಿನ ನಾವು ಇಷ್ಟೊಂದು ಕೆಲಸ ಮಾಡ್ತೇವಲ್ಲ, ಮನೆಯವರೆಲ್ಲ ಖುಷಿ ಆಗ್ತಾರೆ, ಹೌದಪ್ಪ ಈ ಸೈಕ್ಲಿಂಗ್ ಹೋಗಿ ಬಂದು ಕೂಡ ಇಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ. ಅದೇ ತರ ಅದೇ ಬಿಟ್ಟು ನಾವು ಸುಮಾರು ಒಂದು ಏಳುವರೆಗೆ ಎದ್ದು ಅಂತ ಇಟ್ಕೋರಿ, ಯಾವುದು ಕೆಲಸ ಆಗಲ್ಲ. ನಮಗೆ ಟಿ ವಿ ನೋಡೋದು ಅಥವಾ ಮೊಬೈಲ್ ನೋಡೋದು, ಸ್ಟೇಟಸ್ ನೋಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಕಾಲ್ ಕಳೆಯೋದು, ಈಗಿಂದ ಏನು ಜೆನ್ಸಿ ಇದು ಇದೆ ಅಲ್ಲ, ಜನರೇಷನ್ ಝಡ್ ಅದು, ಆ ತರ ವ್ಯರ್ಥವಾಗಿ ನಾವು ಕಾಲ್ ಕಳಿತೇವೆ. ಆದ್ರೆ ಈ ನಾವು ಸೈಕ್ಲಿಂಗ್ ಹೋಗಿರ್ತೇವಲ್ಲ, ನಮ್ಮ ಸೃಷ್ಟಿ ಸೌಂದರ್ಯ ಇಷ್ಟೊಂದು ಚೆನ್ನಾಗಿ ಸಿಗ್ತೈತಿ. ಪ್ರತಿಯೊಂದು ಒಂದು ನಾವು ಸೃಷ್ಟಿಯನ್ನ ಸೌಂದರ್ಯವನ್ನ ಅನುಭವಿಸ್ತೇವೆ. ಅದನ್ನ ನೋಡಿ ನಾವು ಫೋಟೋಗಳು ಕೂಡ ತಗೋತೇವೆ. ನಮ್ದು ಒಂದು ದೊಡ್ಡ ಒಂದು ಆಲ್ಬಮ್ನ ಇದೆ, ಅಂದ್ರೆ ಸಾಫ್ಟ್ ಕಾಪಿಯಲ್ಲಿ ಇದ್ ಮಾಡ್ತಾರೆ, ಅದನ್ನ ನೋಡಿ ಮತ್ತೆ ಅದ್ ಹಿಂದೆ ಹೊಳಿ ನೋಡಿದ್ರೆ ಅದು ಎಷ್ಟೊಂದು ಖುಷಿ ಪಡ್ತೈತಿ. ನಾವು ಬೇರೆ ಬೇರೆ ಮಾರ್ಗವಾಗಿ ಹೋಗ್ತೇವೆ, ಒಂದ್ಸರ್ತಿ ವಿ ಟಿ ಯು ಹೋಗ್ತೇವೆ, ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯಗೆ, ಸುವರ್ಣಸೌಧ ಈ ಕಡೆ ಹೋಗ್ತೇವೆ, ಆಮೇಲೆ ಮತ್ತೆ ಗಣೇಶ್ಪುರ್ ಕಡೆ ಹೋಗ್ತೇವೆ, ಕ್ಯಾಂಪ್ನಲ್ಲಿ ಹೋಗ್ತೇವೆ, ಫೋರ್ಟ್ನಲ್ಲಿ ಹೋಗ್ತೇವೆ, ದೆನ್ ಹೈವೇ ಹಿಡ್ಕೊಂಡು ಈ ಕಡೆ ವಂಟ್ಮೂರಿ ಕಡೆ ಹೋಗ್ತೇವೆ, ದೆನ್ ಖಾನಾಪುರ್ ಮಾರ್ಗವಾಗಿ ಹೋಗ್ತೇವೆ. ನಮ್ಮದು ಏನು ಬಿಟ್ಟು ಒಂದು ಅಲ್ಲಿ ಗ್ಲೋಬ್ ಟಾಕೀಸ್ ಕಡೆ ಅಲ್ಲಿ ಬಂದು ನಾವು ಇಬ್ರು ಕೂಡ್ತೇವೆ ಮಾರ್ನಿಂಗ್. ದೆನ್ ಅಲ್ಲಿ ಕೂಡಿದ ನಂತರ ನಮ್ದು ಏನೋ ಪ್ಲ್ಯಾನ್ ಅಂತ ಇರಲ್ಲ, ಯಾಕಡೆ ಚೆನ್ನಾಗಿ ಅನಿಸುತ್ತೆ ಆ ಕಡೆ ಹೋಗ್ತೇವೆ. ಬಟ್ ಪ್ರತಿ ಸರ್ತಿನೂ ನಮ್ಗೆ ಇಷ್ಟೊಂದು ಹೋಗಿದೇವಲ್ಲ, ಯಾವುದು ಕೂಡ ನಮಗೆ ನಿರಾಸದಾಯಕ ಯಾವುದೂ ಆಗಿಲ್ಲ, ಅಥವಾ ಹೌದಪ್ಪ ನಮ್ಗೆ ಯಾಕಾದ್ರೂ ಬಂದು ಈ ತರ ಒಂದು ಭಾವನೆ ಮೂಡಿಲ್ಲ, ನಮ್ಗೆ ಅದು ಖುಷಿ ಖುಷಿ ಕೊಡ್ತೈತಿ.
3: ಏನ್ ಹೇಳಕ್ ಇಷ್ಟಪಡ್ತೀರಾ ಇವ್ರ ಜೊತೆ ಸೈಕ್ಲಿಂಗ್ ಮಾಡ್ತೀರಾ?
2: ನನ್ ಕಳೆದ ಆಫ್ಟರ್ ಕೋವಿಡ್ ಆದ್ಮೇಲೆ ನಾನು ಹೆಚ್ಚು ಕಮ್ಮಿ, ನಾನು ಮತ್ತೆ ಡಾಕ್ಟರ್ ನಾಗರಾಜ್ ಪಾಟೀಲ್ ಅವರು ಹೆಚ್ಚು ಕಮ್ಮಿ ಪ್ರತಿ ಸಂಡೆ ಯಾವ ಸಂಡೆನು ಮಿಸ್ ಮಾಡಿಲ್ಲ. ಉಳಿದ ದಿನಗಳು ಹೆಂಗಾಗುತ್ತೆ, ಇದು ನಾವು ಆಫೀಸ್ಗೆ ಐ ಮೀನ್ ಕಾಲೇಜ್ಗೆ ಬರಬೇಕಾಗತ್ತೆ, ನಮ್ಮ ಈ ಮೆಡಿಕಲ್ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ ಅನ್ನೋ ಇದರಲ್ಲಿ ಉಳಿದ ದಿನ ಆಗಲ್ಲ. ಆದ್ರೂ ನಮ್ಮ ಏರಿಯಾದಲ್ಲಿ ನಾವು ಮಾಡ್ತಾ ಇರ್ತೀವಿ. ಸೊ ಅವ್ರದಿರೋದು ಮಜ್ಗಾಂವ್, ನಮ್ದಿರೋದು ಕನಬರ್ಗಿ, ಈ ತರ ದೂರ ಇರೋದ್ರಿಂದ ಇಬ್ಬರದು ನಮ್ದು ಪಾಯಿಂಟ್ ಎಲ್ಲಿ ಇರುತ್ತೆ ಅಂತಂದ್ರೆ ಗ್ಲೋಬ್ ಥಿಯೇಟರ್ ಇರುತ್ತೆ. ಅಲ್ಲಿ ಬಂದ ಮೇಲೆ ಸ್ಪಾಟ್ ಡಿಸಿಷನು ಯಾವ್ದು ಸರ್ ಏನಂತೀರಾ ಅಂತಂದ್ಮೇಲೆ ಅವ್ರು ಹೇಳ್ತಾರೆ ಇಲ್ಲಿ ಹೋಗೋಣ ಅಂತೇಳಿ. ಒಂದ್ಸರಿ ನಾವು ವೇಣುಗ್ರಾಮ್ ಜೊತೆ ಸೈಕ್ಲಿಂಗ್ ಜೊತೆ ಸೇರಿಕೊಂಡು ನಿಯರ್ಲಿ 100 ಕಿಲೋಮೀಟರ್ಸ್ ಹೋಗಿದ್ವಿ. ದಟ್ ಇಸ್ ಹೈಯೆಸ್ಟ್ ಆಕ್ಚುಲಿ ನಿಯರ್ ಬೈ, ಈಗ ಸಮೀಪದಲ್ಲಿ ಅಲ್ಲಿ ಹೋಗಿದ್ವಿ. ಸೊ ಆ ಟೈಮಲ್ಲಿ ಸಿಕ್ಕಾಪಟ್ಟಿ ಮಳೆ, ಸಿಕ್ಕಾಪಟ್ಟಿ ಆ ಮಳೆಯಲ್ಲಿ ಇಷ್ಟು ಎಂಜಾಯ್ ಮಾಡಿದ್ವಿ ಅಂತಂದ್ರೆ, ಹೋಗಿ ಬಂದ್ವಿ ನಾವೇ ಹೋಗಿ ಬಂದ್ವಾ ಅಂತ ಜನರು ಕೇಳ್ತಾರೆ. ನೀವು ಸುಮ್ಮನೆ ಏನೋ ಒಂದು ಖುಷಿಗೋಸ್ಕರ ನಾವು ಫೋಟೋಗಳನ್ನು ತಕೊಂಡಿರೋದಾಗ್ಲಿ ಸ್ಟೇಟಸ್ ಅಂತ ಇಡ್ತೀವಿ ವಾಟ್ಸಪ್ ಅಲ್ಲಿ, ಇಟ್ಟಾಗ ಎಷ್ಟೋ ಜನ ಆಶ್ಚರ್ಯವಾಗಿ ಕೇಳಿದ್ ನೀವು ಹೋಗಿಲ್ಲ ಹಿಂಗೆ ಸುಮ್ಮನೆ ಇಟ್ಟಿದ್ರೆ ಹಂಗೆ ಅಂತೇಳಿ. ಆಮೇಲೆ ಅವರೆಲ್ಲ ಚೆಕ್ ಮಾಡಿ ನೋಡಿದ್ರೆ ಅಬ್ಬಾ ಅಬ್ಬಾ ಇಷ್ಟೆಲ್ಲ ಹೋಗ್ಬೋದಾ ಸೈಕಲ್ ಸೈಕ್ಲಿಂಗ್ ಅಲ್ಲಿ ಹೋಗ್ಬೋದು, ನಾವು 2 ಕಿಲೋಮೀಟರ್ಸ್ ಹೋಗ್ಬೇಕಾದ್ರೆ ಟಯರ್ಡ್ ಆಗುತ್ತೆ. ಅವತ್ತಿಂದ ಹೆಚ್ಚು ಕಮ್ಮಿ ನಿಯರ್ಲಿ 40-50 ಮೆಂಬರ್ಸ್ ನನ್ನ ಪೇಷಂಟ್ಗಳಾಗಿರಲಿ ಅಥವಾ ಫ್ರೆಂಡ್ ಸರ್ಕಲ್ ಆಗಲಿ ಫೋನ್ ಹಚ್ಚಿ ಕೇಳ್ತಾರೆ, ನನ್ನ ಸೈಕಲ್ ಯಾವ್ದು ತಗೋಬೇಕು, ವೆದರ್ ಗೇರ್ ಸೈಕಲ್ ಆರ್ ವಿತೌಟ್ ಗೇರ್, ವಿಚ್ ಒನ್ ಯು ಆರ್ ಪ್ರಿಫರಿಂಗ್, ಅಂದರೆ ಯಾವ್ದು ನೀವು ಪ್ರಿಫರೆನ್ಸ್ ಮಾಡ್ತೀರಿ ಅಂತ ಕೇಳಿದಾಗ ನಾನು ನನ್ನ ಪ್ರಕಾರ ಎಷ್ಟೋ ಜನ ಹೇಳ್ತಾರೆ ಗೇರ್ ಸೈಕಲ್ ತಗೊಳ್ರಿ, ಗೇರ್ ಸೈಕಲ್ ತಗೊಳ್ಳೋದ್ರಿಂದ ನಿಮಗೆ ಅಪ್ ಎಲಿವೇಶನ್ ಇದ್ದಾಗ ಅನುಕೂಲ ಆಗುತ್ತೆ. ನೋ, ನನ್ನ ಪ್ರಕಾರ ನನ್ನ ಇದ್ರ ಪ್ರಕಾರ ವಿತೌಟ್ ಗೇರ್, ವಿತೌಟ್ ಗೇರ್ ಇದ್ರೇನೆ ಅದಕ್ಕೊಂದು ನೀವು ನಿಮ್ಮ ಪ್ರೆಷರ್ ಹಾಕ್ತಾ ಇದ್ರಿ, ನಿಮ್ಮ ಪರ್ಸನಲಿ ಪ್ರೆಷರ್, ಅಲ್ಲಿ ಗೇರ್ ಹಾಕಿದ್ರಿ ಅಂತಂದ್ರೆ ಅಲ್ಲಿ ಬಂತು ಮತ್ತೆ ಮೋಟರ್ ಒಂದು ಸ್ವಲ್ಪ ಒಂದು ಪರ್ಸೆಂಟ್ ಆದ್ರೂ ಬಂತ, ಒಂದು ಪರ್ಸೆಂಟೇಜ್ ಆದ್ರೂ ಬಂದೇ ಬರುತ್ತೆ ಮೋಟರ್ ಅಂತ ಹೇಳಿ. ಸೊ ದಯವಿಟ್ಟು ನಾನೇನ್ ಮಾಡೋದು, ವಿತೌಟ್ ಗೇರ್ ಆ ಸೈಕಲ್ಲೇ ಯೂಸ್ ಮಾಡ್ರಿ. ನಿಮ್ಗೆ 2 ಕಿಲೋಮೀಟರ್ ಆದ್ರೆ 2 ಕಿಲೋಮೀಟರ್ ಹೋಗ್ರಿ, 4 ಕಿಲೋಮೀಟರ್ ಆದ್ರೆ 4 ಕಿಲೋಮೀಟರ್ ಹೋಗ್ರಿ. ಯಾಕಂತಂದ್ರೆ ನನಗೆ ವಿತೌಟ್ ಗೇರ್ ತಗೊಳ್ಳೇಬೇಕು ಅಂತ ಹೇಳಿ ನಾಗರಾಜ್ ಪಾಟೀಲ್ ಸರ್ ಬೆನ್ ಹತ್ತಿದ್ರು. ಅವ್ರಿಗೆ ನಾನು ನೀವು ವಿತೌಟ್ ಗೇರ್ ತಗೊಂಡ್ರೆ ನಾನು ತಗೊಳ್ಳೋದಂತ ಅವ್ರಿಗೆ ನಾನು ಬೆನ್ ಹತ್ತಿದೆ. ಇಬ್ರು ಜೊತೆಗೆ ವಿತೌಟ್ ಗೇರ್ ತಗೊಂಡೆ ಇವತ್ತು 50-60 ಕಿಲೋಮೀಟರ್ ಹೋಗ್ತೀವಿ. ನನಗೆ ಆಕ್ಚುಲಿ ಒಂಥರ ಏನಂದ್ರೆ ಆಫ್ಟರ್ ಕೋವಿಡ್ ಒಂಥರ ಫ್ರೆಶ್ನೆಸ್ ಬರ್ತಿರೋದು ಅಥವಾ ಏನು ಇನ್ನೂ ಇದೇ ಲೈಫ್ ಸ್ಟೈಲ್ ಈ ತರ ಎಲ್ಲ ಎಂಜಾಯ್ ಮಾಡ್ಬೋದ ನಾವು ಆಫ್ಟರ್ 40, ನಿಯರ್ ಬೈ 40 ಅಂತಂದ್ರೆ ನಾಗರಾಜ್ ಪಾಟೀಲ್ ಅವ್ರ ಜೊತೆ ಸೈಕ್ಲಿಂಗ್ ಸೇರಿದ ಮೇಲೆ ಗೊತ್ತಾಗಿದೆ ನನಗೆ.
3: ಬಹಳ ಒಂದು ಮುಖ್ಯವಾದ ಪಾಯಿಂಟ್ ಅನ್ನ ನೀವು ಹೇಳಿದ್ರೆ ಅದೇ ಪ್ರಶ್ನೆಯಾಗಿ ಕೇಳಬೇಕಿತ್ತು. ಸೈಕಲ್ ಅಂದ ತಕ್ಷಣ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಚಿಕ್ಕ ಹುಡುಗರು ಕಡೆನೂ ನಾನು ನೋಡ್ತಾ ಇದ್ದೇನೆ ಗೇರ್ ಸೈಕಲ್ ಬಂದ್ಬಿಟ್ಟಿದೆ. ಬಾಲ್ಯದಿಂದ ಹಿಡಿದು ನಾವು ಇದುವರೆಗೂ ಗೇರ್ಲೆಸ್ ಸೈಕಲ್ಲೇ ನಾವು ಪ್ರಿಫರ್ ಮಾಡ್ತಿದ್ವಿ, ಯಾಕಂದ್ರೆ ಅದರಲ್ಲಿ ಮಹತ್ವವಾಗಿ ನಮ್ಮ ಫ್ಯಾಟ್ ಅಂಡ್ ಎನರ್ಜಿನೇ ಅದರಲ್ಲಿ ಗೇರ್ ಇದ್ದಂಗೆ. ಇವತ್ತು ಇನ್ಕ್ಲೈನ್ ಇರುತ್ತೆ, ಅಲ್ಲಿ ನಾವು ಪ್ರೆಷರ್ ಹಾಕಬೇಕು, ಅದೇ ತಾನೇ ನಿಜವಾದ ಸೈಕ್ಲಿಂಗ್. ಅಂತ ಸಂದರ್ಭದಲ್ಲಿ ಗೇರಿನ ತಮ್ಮದೇ ಆದಂತ ಮಹತ್ವ ಇದೆ. ಗೇರ್ಲೆಸ್ ಸೈಕಲ್ ತಗೊಳ್ಳೋ ಡಿಸಿಷನ್ ಮಾಡಿದ್ರಾ, ಯಾವ್ದಾದ್ರು ಒಂದು ಮೂಮೆಂಟ್ ನೀವು ರೈಡ್ ನಲ್ಲಿ ಹೋದಾಗ ಗೇರ್ ಸೈಕಲ್ ದವರು ಅಲ್ಲಿಂದ ಸ್ಮೂತ್ ಹೋಗ್ತಿರ್ತಾರೆ, ನೀವು ಅಲ್ಲಿಂದ ಬಹಳ ಕಠಿಣವಾಗಿ ಹೋಗ್ತಿರ್ತದೆ, ಡಿಡ್ ಯು ರಿಗ್ರೆಟ್ ದಟ್?
1: ಗೇರ್ ಸೈಕಲ್ ಏನಾಗುತ್ತೆ ಸರ್ ಹೇಳಿದ ಪ್ರಕಾರ ಎಲಿವೇಶನ್ ನಲ್ಲಿ, ಈಗ ನಾವು ನಮ್ದು ಇದು ಫೋರ್ಟ್ ಇದೆಯಲ್ಲ ಶಿವಾಜಿ ಫೋರ್ಟ್ ರಾಜಹಂಸಗಡ್,
3: ಹೌದು,
1: ಅಲ್ಲಿ ಒಂದ್ ಸರ್ತಿ ನಮ್ಗೆ ಅದು ಅನುಭವ ಆಗಿತ್ತು. ಅನುಭವ ಅಂತ ಅಂದ್ರೆ ಮೇಲ್ ಹತ್ತಬೇಕಾದ್ರೆ ಏನ್ ಅಷ್ಟೊಂದು ಇಲ್ಲ, ತೆಳಗಡೆ ಇಳಿಬೇಕಾದ್ರೆ ನಮ್ಮದು ಬ್ರೇಕ್ ಹತ್ತಲ್ಲ, ಯಾಕಂದ್ರೆ ಬಹಳ ಸ್ಪೀಡ್ ಆಗಿ ಬರುತ್ತೆ. ಅದೇ ಗೇರ್ ಸೈಕಲ್ ದವ್ರದ್ದು ಅವ್ರದ್ದು ಬ್ರೇಕ್ ಇಮಿಡಿಯೇಟ್ಲಿ ಅವ್ರು ಹತ್ಬೋದು, ಯಾಕಂದ್ರೆ ಅವರು ಗೇರ್ ಚೇಂಜ್ ಮಾಡಿರ್ತಾರೆ. ಅದ್ ಬಿಟ್ರೆ ಮತ್ತೆ ಬೇರೆದೇ ಯಾವ್ದು ಇದು ಲಾಭದಾಯಕ ನಮ್ಗೇನು ಅನ್ಸಿಲ್ಲ. ಆಮೇಲೆ ನಾವು ವಿ ಆರ್ ವೆರಿ ಫೈನ್ ವಿತ್ ನಾನ್ ಗೇರ್ ಸೈಕಲ್. ಎಲ್ಲರೂ ಕೇಳ್ತಾರೆ ಅರೆ ನಾನ್ ಗೇರ್ ಸೈಕಲ್ ನೀವು ಇಷ್ಟು ದೂರ ಹೆಂಗ್ ಹೋಗ್ತೀರಾ, ಬಟ್ ಅದೇನ ಡಿಫ್ರೆನ್ಸ್ ಆಗಲ್ಲ. ನಾವು ಗೇರ್ ಸೈಕಲ್ ಇದ್ದವ್ರ ಜೊತೆ ಅವ್ರ ಜೊತೆ ಕೂಡ ಸಮಾಲೋಚನೆ ಮಾಡಿದ್ದೇವೆ, ಅವ್ರು ಕೂಡ ಅದನ್ನೇ ಹೇಳ್ತಾರೆ, ಜಸ್ಟ್ ತೆಳಗಡೆ ಇಳಿಬೇಕಾದ್ರೆ ಅಷ್ಟೊಂದು ಹೆಲ್ಪ್ ಆಗುತ್ತೆ, ಅದ್ ಬಿಟ್ರೆ ಮತ್ ಬೇರೆದೇನು ಆ ತರದ ಪ್ರಯೋಜನ ಇಲ್ಲ ಅಂತ ಹೇಳಿ.
3: ಆ ತರದ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ. ಆ ಸಂದರ್ಭದಲ್ಲಿ ಇಂಧನದ ಬಗ್ಗೆ ನಾನು ಪ್ರಾರಂಭದಲ್ಲಿ ಮಾತನಾಡಿದೆ, ಇಂಧನ ಅಂಡ್ ಪರ್ಯಾವರಣ. ಈಗ ಪರ್ಯಾವರಣಕ್ಕೆ ಲಾಭದಾಯಕವಾಗಿ ನಾವು ಈಕೋ ಫ್ರೆಂಡ್ಲಿ ಆಗಿ ಅಂತ ಹೇಳ್ತಾರೆ, ಸೈಕಲ್ ಇಸ್ ದ ಮೋಸ್ಟ್ ಈಕೋ ಫ್ರೆಂಡ್ಲಿ ವೆಹಿಕಲ್ ಯು ಕ್ಯಾನ್ ಯೂಸ್ ಅಂತ ಹೇಳ್ತಾರೆ. ಈಗ ಎಲ್ಲಾ ಕಡೆ ಪ್ರೈಸಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇಂಧನದ, ಅಂತ ಸಂದರ್ಭದಲ್ಲಿ ಸೈಕಲ್ ಎಷ್ಟು ಲಾಭಕಾರಿ?
1: ಸೈಕಲ್ ಈಗಿನ ಕರೆಂಟ್ ಸಿಚುವೇಶನ್, ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳವರು ಹೇಳಿದ ಹಾಗೆ ಈಗಿನ ವಿಶ್ವ ಮಟ್ಟದಲ್ಲಿ ಏನು ನಡೀತಾ ಇದೆ ಇಂಧನಕ್ಕಾಗಿ, ದಿನ ದಿನ ರೇಟ್ ಅಂತೂ ಹೆಚ್ಚಾಗ್ತಾ ಇದೆ ಇಂಧನದು. ಸೊ ಸೈಕ್ಲಿಂಗ್ ಒಂದು ಬಜೆಟ್ ಫ್ರೆಂಡ್ಲಿ, ಸೆಕೆಂಡ್ ಇಕೋ ಫ್ರೆಂಡ್ಲಿ, ನೈಸರ್ಗಿಕವಾಗಿ ಯಾವುದೇ ತರ ಕಾರ್ಬನ್ ಅನ್ನು ಅಥವಾ ಹೊಗೆಯನ್ನು ಕಕ್ಕೋದಿಲ್ಲ. ಸೊ ಇದರಿಂದ ಏನಾಗ್ತದೆ, ಪರ್ಯಾವರಣದ ಒಂದು ಫ್ರೆಂಡ್ಲಿ ಇರುತ್ತೆ, ಇಕೋ ಫ್ರೆಂಡ್ಲಿ ಆಗಿ ಇರುತ್ತದೆ. ನಾನೇನು ಹೇಳಕ್ ಬಯಸ್ತೇನೆ ಅಂತಂದ್ರೆ, ಪ್ರತಿಯೊಂದು ಆಫೀಸ್ನಲ್ಲಿ ಅವ್ರದೇ ಆದ ಒಂದು ಸೈಕಲ್ ಇಡುವ ಒಂದು ಸ್ಥಾನವನ್ನು ಕೊಡಬೇಕು. ದೆನ್ ಸೈಕಲ್ ಬಳಸುವವರದ ಜಾಗೃತಿಯನ್ನು ಅವೇರ್ನೆಸ್ ಹೆಚ್ಚಿಗೆ ಮಾಡಬೇಕು. ದೆನ್ ಅವ್ರಿಗೆ ಒಂದು ಪ್ರತ್ಯೇಕ ಒಂದು ಕೊಠಡಿಯಲ್ಲಿ ಅಥವಾ ಬೇಸ್ಮೆಂಟ್ ನಲ್ಲಿ ಏನಾದರೂ ಅವ್ರದ್ದು ಪಾರ್ಕಿಂಗ್ ಇರುತ್ತೆ ಅಲ್ಲ, ಅದು ಒಂದು ಮಾಡಿಕೊಡ್ಬೇಕು. ದೆನ್ ರೋಡ್ಗಳಲ್ಲಿ ಒಂದು ಸೈಕ್ಲಿಂಗ್ ಟ್ರ್ಯಾಕ್ ಕಂಪಲ್ಸರಿಯಾಗಿ ಮಾಡಬೇಕು. ಈಗ ನಮ್ಮಲ್ಲಿ ಬೆಳಗಾವಿಯಲ್ಲಿ ನಾವು ನೋಡಿದ್ದೇವೆ ಸುಮಾರು ರೋಡ್ಗಳ ಮಾದರಿ ರಸ್ತೆಯಲ್ಲಿ ಸೈಕ್ಲಿಂಗ್ ಟ್ರ್ಯಾಕ್ ಮಾಡಿದ್ದಾರೆ, ಬಟ್ ಅದನ್ನ ಯಾವುದೋ ಒಂದು ಕಾರ್ಯದ ಚಟುವಟಿಕೆ ಇಲ್ಲ. ಅದರಲ್ಲಿ ಏನ್ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ, ಅವ್ರದೇ ಆದ ಒಂದು ಬೈಕ್ಗಳು ಪಾರ್ಕಿಂಗ್. ಇದು ಚೇಂಜ್ ಆಗಬೇಕು. ಹೆಂಗ್ ಬೇರೆ ದೇಶದಲ್ಲಿ ಇದೆ, ನೆದರ್ಲ್ಯಾಂಡ್ಸು ಅಥವಾ ಜಪಾನ್, ಅಲ್ಲಿ ಸೈಕಲ್ ಉಪಯೋಗ ಹೆಚ್ಚಿಗೆ ಇದೆ. ಸೊ ಅದೇ ಪ್ರಕಾರ ಇಲ್ಲಿ ಕೂಡ ಅದು ಒಂದು ಕಡ್ಡಾಯವಾಗಿ ಒಂದು ರೂಲ್ ಮಾಡಬೇಕು. ಬರೀ ಹೆಸರಿಗಷ್ಟೇ ಅಲ್ಲ, ಒಂದು ಸೈಕ್ಲಿಂಗ್ ಟ್ರ್ಯಾಕ್ ಮಾಡ್ಬೇಕಂತ ಹೇಳಿ ಪ್ರತಿಯೊಬ್ಬರು ಅದನ್ನ ಉಪಯೋಗಿಸ್ಬೇಕು ಅಂತ ಹೇಳಿ ನಾನು ಹೇಳ್ಬೇಕು.
3: ಸರ್, ಈಗ ಸೈಕ್ಲಿಂಗ್ ಪ್ರಾರಂಭ ಮಾಡಬೇಕು ಅಂತ ಒಂದು ಮೋಟಿವೇಶನ್ ಗೆ ಬಂದಿರ್ತಾರೆ ಕೇಳುಗರು, ಅವರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಾ? ವಾಟ್ ಆಲ್ ಏನಂತಾರೆ ಸೆಕ್ಯೂರಿಟಿ ಮೆಷರ್ಸ್ ಅವರು ತಗೋಬಹುದು ವಿತ್ ರೆಸ್ಪೆಕ್ಟ್ ಟು ಬಿಫೋರ್ ರೈಡಿಂಗ್, ಅದರ ಬಗ್ಗೆ?

0: ಕಳೆದ ಒಂದು ಹೆಚ್ಚು ಕಮ್ಮಿ ಒಂದು ಒಂದ್ ತಿಂಗಳಿಂದಾನೆ ನೋಡ್ತಾ ಇದ್ದೀವಿ. ಸಡನ್ ಆಗಿ 100 rupees ಇರ್ತಕ್ಕಂತ ಇಂಧನ ಸಡನ್ ಆಗಿ 110 ಆಯ್ತು. ಐ ಮೀನ್ ಜಸ್ಟ್ ಐ ಆಮ್ ಗಿವಿಂಗ್ ಎಕ್ಸಾಂಪಲ್. ಇದು ಇದರಿಂದ ಏನಾಗ್ತಾ ಇದೆ ಅಂತಂತಂದ್ರೆ ನಮ್ಮ ಖರ್ಚು ವೆಚ್ಚಗಳು ಜಾಸ್ತಿ, ಜೊತೆಗೆ ನಮ್ಮ ದೇಹವನ್ನು ನಾವು ದೇಹದ ಆರೋಗ್ಯವನ್ನು ಕಾಪಾಡ್ಕೊಳಕ್ ಆಗ್ತಿಲ್ಲ. ಈಗ ಮತ್ತೆ ತಿರ್ಗಾ ಎಷ್ಟೊಂದು ಜನ ನೋಡ್ತಾ ಇದ್ದೀನಿ ಸೈಕ್ಲಿಂಗ್, ಈಗ ಲಾಸ್ಟ್ ಒಂದು 15 days ಸೈಕಲ್ ತುಂಬಾ ಮಾರಾಟ ಆಗ್ತಾ ಇದೆ ಅಂತ ಕೇಳ್ಪಟ್ಟೆ ನಾನು. ಯಾಕಂತಂದ್ರೆ ತಿರ್ಗಾ ಮತ್ತೆ ಅದಕ್ಕೆ ಹೋಗ್ತಾ ಇದಾರೆ ಎಷ್ಟೋ ಜನ, ಈಗ ಆ ಫ್ಯಾಕ್ಟ್ರಿಗೆ ಹೋಗೋರಾಗ್ಲಿ ಅಥವಾ ಸಾಮಾನ್ಯ ಕೂಲಿ ಕಾರ್ಮರು ಅಷ್ಟೊಂದು ಈ ಲೇಬರ್ಸ್ ಇರ್ತಾರೆ ಅವರೆಲ್ಲ ಏನ್ ಮಾಡ್ತಾ ಇದಾರೆ ಹೆಚ್ಚು ಕಮ್ಮಿ ಸೈಕ್ಲಿಂಗ್. ಸರ್ ಹೇಳಿದ್ರು ಸ್ಮಾರ್ಟ್ ಸಿಟಿ ಅಂತ ಇರುತ್ತೆ, ನಾನು ಬೆಳಗಾವಿ ಒಂದೇ ಅಂತ ಹೇಳ್ತಾ ಇಲ್ಲ, ಇಲ್ಲಿರ್ತಕ್ಕಂಥ ಎಲ್ಲಾ ಸ್ಮಾರ್ಟ್ ಸಿಟಿಗಳಲ್ಲಿ ಸಪರೇಟ್ ಆಗಿ ಪಾರ್ಕಿಂಗ್ ಸೈಕ್ಲಿಂಗ್ ಐ ಮೀನ್ ಸೈಕ್ಲಿಂಗ್ ಒಂದು ಟ್ರ್ಯಾಕ್ ಮಾಡಿಕೊಟ್ಟಿದ್ದಾರೆ. ಆ ಟ್ರ್ಯಾಕ್ ನ ಶಿಸ್ತುಬದ್ಧವಾಗಿ ಏನಾದರೂ ಯೂಸ್ ಮಾಡಿದ್ರೆ ಇಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲೇ ಹೋದ್ರು ಯಾವ್ದು ಆಫೀಸ್ ಇರಲಿ, ಚಿಕ್ಕದಾಗಿರಲಿ ಅಥವಾ ದೊಡ್ಡ ಇನ್ಸ್ಟಿಟ್ಯೂಟ್ ಆಗಿರಲಿ, ಅಲ್ಲೊಂದು ಸಪರೇಟ್ ಪಾರ್ಕಿಂಗ್ ಸರ್ ಹೇಳಿದ್ರು. ಪಾರ್ಕಿಂಗ್ ವ್ಯವಸ್ಥೆ ಅದು ಇದ್ರೆ ಇವನ್ ವರ್ಕ್ ಮಾಡುವಂತವ್ರಾಗ್ಲಿ ಅಥವಾ ಮಕ್ಕಳಿಗಾಗ್ಲಿ ಎಲ್ಲಾ ತರ ಹೆಲ್ಪ್ ಆಗುತ್ತೆ. ಇದು ನನ್ನ ಒಂದು ಪರ್ಸನಲ್ ಸಜೆಷನ್ ಜೊತೆಗೆ ರಿಕ್ವೆಸ್ಟ್.
1: ಬಹಳ ಉತ್ತಮವಾಗಿ ಹೇಳಿದ್ರಿ. ಅಂತ ಸಂದರ್ಭದಲ್ಲಿ ಮೋಟರ್ ಸೈಕಲ್ ಓಡಿಸುವಾಗ ಹೆಲ್ಮೆಟ್ ಧರಿಸಿ ಅಂತ ಹೇಳ್ತಿರ್ತಾರೆ, ಸೈಕ್ಲಿಂಗ್ ಮಾಡುವಾಗಲೂ ಹೆಲ್ಮೆಟ್ ಹಾಕೋಬೇಕಾ, ಅದು ಏಕೆ ಅಂಡ್ ಯಾವ ಒಂದು ರೂಟ್ ಅಲ್ಲಿ ಹಾಕೋಬೇಕಾ, ಅದರ ಬಗ್ಗೆ ಸ್ವಲ್ಪ ತಿಳಿಸಬಹುದಾ?
2: ಹೌದು, ಡೆಫಿನೆಟ್ಲಿ ಈ ಬಹಳ ಒಂದು ಒಳ್ಳೆ ವಿಚಾರ. ನಾವು ಇಬ್ರು ಕೂಡ ಒಂದು ಹೆಲ್ಮೆಟ್ ಧರಿಸ್ತೀವಿ, ಅದ್ ನಾನು ಮೊದಲು ಹೇಳ್ತೇನೆ. ಮೊದಲು ನಾವು ಸ್ಟಾರ್ಟ್ ಮಾಡಿದ್ದು ನಾವು ಹೆಲ್ಮೆಟ್ ಇಲ್ಲದೇನೆ ಸ್ಟಾರ್ಟ್ ಮಾಡಿದ್ದು, ಆದ್ರೆ ನಮ್ಗೆ ಆಮ್ ಗೊತ್ತಾಯ್ತು ಹೆಲ್ಮೆಟ್ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಹೇಳಿ. ಯಾಕೆ ಹೆಲ್ಮೆಟ್ ಯಾಕೆ ಧರಿಸ್ಬೇಕಪ್ಪ ಅಂತಂದ್ರೆ, ನಾವು ಯಾಕಂದ್ರೆ ಏನಾದ್ರೂ ಸ್ಕಿಡ್ ಆಯ್ತು, ಸ್ಕಿಡ್ ಆತ ಅಂದ್ರೆ ನಮ್ಗೆ ಮೊದಲೇ ಪೆಟ್ ಆಗೋದು ತಲೆಗೆ. ತಲೆಗೆ ಪೆಟ್ ಆಯ್ತಂದ್ರೆ ತಲೆಗೆ ಅದು ದೊಡ್ಡ ಪ್ರಮಾಣದಲ್ಲಿ ನಮ್ಗೆ ಒಳಗೆ ಬ್ರೇನ್ ಏನು ಬ್ರೇನ್ ತನಕ ಅದು ತಲುಪಬಾರ್ದು ಅಂತ ಹೇಳಿ ಅದು ಹೆಲ್ಮೆಟ್ ಧರಿಸ್ಬೇಕು. ಎರಡನೇದು ಹಿಂದಿಂದ ವಾಹನಗಳು ಕೂಡ ಬರ್ತಿರ್ತವೆ ಜೋರಾಗಿ, ಆ ಥರ ಒಂದು ಮುನ್ನೆಚ್ಚರಿಕೆಯಾಗಿ ಕೂಡ ನಾವು ಹೆಲ್ಮೆಟ್ ಧರಿಸ್ಬೇಕು. ಎರಡನೇದು ಸೈಕಲ್ ಹೊಸವಾಗಿ ತಗೋಬೇಕಾದ್ರೆ ನಿಮ್ಮ ಎತ್ತರ ಪ್ರಕಾರ ಒಂದು ತಗೊಳ್ಳಿ, ದೆನ್ ಕಾಸ್ಟ್ ನೋಡ್ಕೊಂಡ್ಬಿಟ್ಟು ತಗೊಳ್ಳಿ. ಯಾಕಂದ್ರೆ ಸೈಕಲ್ ಅನ್ನೋದು ಬಿಟ್ಟು 3,000 ಸುಮಾರು 100,000 ಕೂಡ ಇದೆ. ನೀವು ಅಷ್ಟು ಹೆಚ್ಚಿನ ಕಾಸ್ಟ್ಲಿ ತಗೋಬೇಕಂತೇನಿಲ್ಲ, ನಿಮ್ಗೆ ಯಾವ್ದು ಅವಶ್ಯಕತೆ ಇದೆ ಅದನ್ನ ತಗೊಳ್ಳಿ. ನಿಮ್ಗೆ 3,000 ಸೈಕಲ್ನಲ್ಲಿ ಕೂಡ ನೀವು ಅದೇ ಫೀಲ್ ಇರುತ್ತೆ, ದೆನ್ ಹೆಚ್ಚಿಗೆ ದುಡ್ಡಿನ ಕಾಸ್ಟ್ಲಿ ಸೈಕಲ್ ಅಲ್ಲಿ ಅದೇ ಇರುತ್ತೆ. ಇಷ್ಟೇನ ನೀವು ಗೇರ್ ತಗೋತೀರಾ ಗೇರ್ಲೆಸ್ ತಗೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದೆನ್ ಮುಖ್ಯವಾಗಿ ನೀವು ಸೈಕಲ್ ಮೇಲೆ ಹೋಗ್ಬೇಕಾದ್ರೆ ರಿಫ್ಲೆಕ್ಟಿವ್ ಬಟ್ಟೆ ಧರಿಸ್ಬೇಕು, ಅಂದ್ರೆ ಏನಾದ್ರೂ ಲೈಟ್ ಬಿಟ್ಟರೆ ಅದು ರಿಫ್ಲೆಕ್ಟ್ ಆಗ್ಬೇಕು. ದೆನ್ ರಾತ್ರಿ ವೇಳೆ ನೀವು ಸೈಕ್ಲಿಂಗ್ ಮಾಡ್ಬೇಕಾದ್ರೆ ಹಿಂದ್ ಒಂದು ರಿಫ್ಲೆಕ್ಟರ್ ಹಚ್ಚಲೇಬೇಕು. ಸೊ ಅಂದ್ರೆ ಏನಾಗುತ್ತೆ, ನೀವು ಸೈಕ್ಲಿಂಗ್ ಸ್ಲೋ ಆಗಿ ಹೋಗ್ತಿರ್ತಾರ, ಹಿಂದಿನ ಟ್ರಕ್ ಅಥವಾ ಬೇರೆ ದೊಡ್ಡ ಗಾತ್ರದ ವಾಹನಗಳು ಬಂದ್ರೆ ಅವ್ರಿಗೆ ಗೊತ್ತಾಗಬೇಕು ಇಲ್ಲಿ ಯಾರೋ ಒಬ್ರು ಸೈಕ್ಲಿನಲ್ಲಿ ಹೋಗ್ತಾ ಇದ್ದಾರೆ ಅಂತೇಳಿ. ಇಷ್ಟೊಂದು ಹೇಳ್ತೀನಿ.
1: ಸ್ಕೂಲ್ ಅಂಡ್ ಕಾಲೇಜ್ ಹೋಗೋ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ಸೈಕಲ್ ಚಲಾಯಿಸಲು ಇಂಟ್ರೆಸ್ಟ್ ಜಾಸ್ತಿ ಮಾಡ್ಲಿಕ್ಕೆ, ಆಸಕ್ತಿ ಜಾಸ್ತಿ ಮಾಡ್ಲಿಕ್ಕೆ ಏನೆಲ್ಲ ಮಾಡ್ಬೋದು? ಏಕೆಂದ್ರೆ ಸ್ಕೂಲ್ ಅಂಡ್ ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮ ಬಾಲ್ಯದ ದಿನಗಳಲ್ಲಿ ಬೇರೆ ಸೈಕಲ್ ತಗೊಳ್ಳೋ ಆಸೆ ಇರ್ತಿತ್ತು, ಆದ್ರೆ ಈಗ ಇರೋ ಹುಡುಗರಿಗೆ ಸ್ಕೂಲ್ ಅಲ್ಲಿಯೇ ಸ್ಟಾರ್ಟ್ ಆಗಿದೆ ಮೋಟಾರ್ ಸೈಕಲ್ ಚಟ. ವೈದ್ಯರಾದ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಇದನ್ನ ನಾನು ಮಕ್ಕಳಿಗೆ ಐ ಮೀನ್ ಶಾಲಾ ಮಕ್ಕಳಿಗಾಗ್ಲಿ ಅಥವಾ ಕಾಲೇಜ್ ಮಕ್ಕಳಿಗಾಗ್ಲಿ ಹೇಳೋದಕ್ಕಿಂತ ತಂದೆ ತಾಯಿಗಳಿಗೆ ಮೂಲತವಾಗಿ ಹೇಳಕ್ ಇಷ್ಟಪಡ್ತೀನಿ. ಏನಪ್ಪ ಅಂತಂತಂದ್ರೆ, ನೀವು ಕಷ್ಟಪಟ್ಟು ನಿಮ್ಮ ಬಾಲ್ಯ ದಿನಗಳನ್ನ ನೀವು ಸೈಕಲಿಂದ ಒಂದು ಚಕ್ಕಡಿಯಿಂದ ಹಿಡ್ಕೊಂಡು ಇವತ್ತು ಮೋಟರ್ ಸೈಕಲ್ ಕಾರು ತಗೊಂಡಿದ್ದೀರಿ, ಅವ್ರಿಗೂ ನೀವೇನ್ ಮಾಡ್ಬೇಕು ಅಂತಂತಂದ್ರೆ ಸೈಕ್ಲಿಂಗ್ ಇಂಪಾರ್ಟೆನ್ಸ್ ಏನು, ಹಳ್ಳಿಗಳದ್ ಇಂಪಾರ್ಟೆನ್ಸ್ ಏನು, ಅದನ್ನೆಲ್ಲ ತೋರಿಸಿ ಆಮೇಲೆ ಎಷ್ಟು ಕಷ್ಟಪಟ್ಟು ಬಂದ್ರೆ ಈಗ ಏನಾಗ್ಬಿಡುತ್ತೆ, ಈಸಿ ವೇ. ಈ ನನ್ನ ಮಗಳು 10 kilometers ಹೋಗ್ಬೇಕಾಗತ್ತೆ, 8 kilometers ಹೋಗ್ಬೇಕಾಗತ್ತೆ ಕಾಲೇಜಿಗೆ, ಅದಕ್ಕೆ ಒಂದು ಗಾಡಿ ಕೊಡಿಸ್ಬಿಡೋಣ. ಆ ಗಾಡಿಯಿಂದ ಆಗಿರ್ತಕ್ಕಂತ ಅನಾಹುತಗಳೇ ಜಾಸ್ತಿ. ಎಕ್ಸಾಂಪಲ್ಗಳು ತುಂಬಾ ಇದಾವೆ, ಎಕ್ಸಾಂಪಲ್ ಒಂದು ಎರಡಲ್ಲ. ಆಮೇಲೆ ನಮ್ಮ ರೀಸೆಂಟ್ ಸರ್ಕಾರಗಳೆಲ್ಲಾನು ಇನ್ನೂ ಅದು ಒಂದು ರೀತಿಯಿಂದ ಸ್ಕೂಲಿಗೆ ಬರಲಿ ಮಕ್ಕಳು ಈಸಿಯಾಗಿ ಅನ್ನೋದಕ್ಕಾಗಲಿ ಅಥವಾ ಇದು ಒಳ್ಳೆ ಎಕ್ಸಸೈಸ್ ಅಂತದಾಗಲಿ ಎಷ್ಟೋ ಸೈಕಲ್ಗಳನ್ನು ವಿತರಿಸಿದ್ರು ಎಲ್ಲ ಸ್ಕೂಲ್ಗಳಲ್ಲಿ ಹೆಚ್ಚು ಕಮ್ಮಿ 5th, 6th, 8th ಪ್ರೌಢಶಾಲೆಗಳಿಗೂ ಸೈಕ್ಲಿಂಗ್ ಎಲ್ಲ ಮಕ್ಕಳಿಗೆ ಹೆಣ್ಮಕ್ಳಿಗೆ ಸೈಕಲ್ ಎಲ್ಲ ವಿತರಿಸಿದ್ರು. ಅದೇ ತರ ನಮ್ಮ ಈ ಕಾಲೇಜ್ಗೆ ಹೋಗ್ತಕ್ಕಂಥ ಮಕ್ಕಳಲ್ಲಿ ಸೈಕ್ಲಿಂಗದ್ದು ಸ್ವಲ್ಪ ರೂಢಿ ಮಾಡಿದ್ರೆ ಒಂದು ಹೆಲ್ತ್ ವಿಷಯವಾಗಿ ಆರೋಗ್ಯದ ವಿಷಯವಾಗಿ ತುಂಬಾ ಅತ್ಯುತ್ತಮವಾದದ್ದು, ಜೊತೆಗೆ ಯಾವುದೇ ತರದ ಅಡ್ಡ ಪರಿಣಾಮಗಳು ಆಗ್ಲಿ ಈಗ ಆಕ್ಸಿಡೆಂಟ್ ಆಗ್ಲಿ ಏನೋ ಇಂಥವನ್ನೆಲ್ಲ ನಾವು ತಡೆ ಹಿಡಿಬಹುದು ಅಂತ ನನ್ನ ಅನಿಸಿಕೆ.
1: ಇದಾಯ್ತು ಸ್ಕೂಲ್ ಕಾಲೇಜದ್ದು. ನಾರ್ಮಲ್ ಪ್ರೊಫೆಷನಲ್ ವರ್ಕಿಂಗ್ ಪ್ರೊಫೆಷನಲ್ ತಮ್ಮ ಜೀವನದಲ್ಲಿ ಸೈಕ್ಲಿಂಗ್ ಅನ್ನ ಹೇಗೆ ಅಳವಡಿಸ್ಕೋಬಹುದು, ಅದ್ರ ಬಗ್ಗೆ ಏನ್ ಹೇಳ್ತೀರಾ?
2: ನಾನು ಮುಂಚೆನೆ ಹೇಳಿದ ಹಾಗೆ ಅವ್ರದ್ದು ಒಂದು ಶಿಸ್ತುಬದ್ಧದ ಡೈಲಿ ರುಟೀನ್ ಪ್ರಾರಂಭ ಆಗುತ್ತದೆ. ಅವರು 9 o'clock ಅವ್ರದ್ದು ಆಫೀಸ್ ಇತ್ತಂದ್ರೆ 8:30 ಅಥವಾ 8:00 ಅವರು ಎಷ್ಟು ಡಿಸ್ಟೆನ್ಸ್ ಇದೆ ಅದ್ರ ಪ್ರಕಾರ ಅವರು ಬಿಡಬಹುದು. ದೆನ್ ಅವ್ರಿಗೆ ಒಂದು ಒಂದು ವ್ಯಾಯಾಮ ಒಂದು ಸಿಗ್ತತಿ, ಅವ್ರಿಗೆ ಚೆನ್ನಾಗಿ ಹಸಿವು ಆಗುತ್ತೆ. ದೆನ್ ಅದೇ ಪ್ರಕಾರ ಅವ್ರಿಗೆ ಒಂದು ಅವ್ರದೇ ಆದ ಒಂದು ಆಫೀಸ್ನಲ್ಲಿ ಈಗಲೇ ಹೇಳಿದ ಪ್ರಕಾರ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ರೆ ಬಹಳ ಬಹಳ

0: ಒಳ್ಳೆಯದು. ಆಮೇಲೆ ಇಂಧನವನ್ನು ಉಳಿಸ್ಬೋದು. ನಾನು ಈ ಇದೇ ಮಾತಿನಲ್ಲಿ ಏನಂತ ಹೇಳೋ ಇಷ್ಟಪಡ್ತೇನೆ ಅಂದರೆ ರ್ಯಾಲಿಗಳನ್ನ ಪ್ರಾರಂಭಿಸಬೇಕು ಪ್ರತಿಯೊಂದು ಆಫೀಸ್ದವರು. ಸೈಕ್ಲಿಸ್ಟ್ಗಳಿಗೆ ಒಂದು ರ್ಯಾಲಿ ಅಂದರೆ ಹೆಚ್ಚಿ ಪ್ರೋತ್ಸಾಹ ಮಾಡೋದು. ಪ್ರತಿಯೊಂದು ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಒಂದು ಬೈಸಿಕಲ್ ದಿನಾಚರಣೆಯನ್ನು ಆಚರಣೆ ಮಾಡಬೇಕು. ಈ ಕೇಳುಗರ ಮುಖಾಂತರ ನಾನು ಇಷ್ಟೇ ಹೇಳಿಕೊಡಿಸ್ತೀನಿ, ಇನ್ನೂ ಹೆಚ್ಚು ಸೈಕಲ್ ಹೊಡೆಯಿರಿ, ಇನ್ನೂ ಹೆಚ್ಚು ಪೆಡಲ್ ತುಳಿಯಿರಿ. ಈ ಚಕ್ರ ಏನಿದೆ, ಜೀವನದ ಚಕ್ರ ಒಂದು ಒಳ್ಳೆಯ ಒಂದು ಹಾದಿಯನ್ನು ತೋರಿಸುತ್ತದೆ ನಿಮ್ಗೆ, ಎಂದೂ ಅದು ನಷ್ಟ ಮಾಡಲ್ಲ. ನಿಮ್ಗೆ ದಿನ ದಿನ ಖುಷಿ ಕೊಡುತ್ತೆ, ನಿಮ್ಮ ಆರೋಗ್ಯ ಹೆಚ್ಚು ಚೆನ್ನಾಗಾಗುತ್ತೆ, ನಿಮ್ಮದು ಮಾನಸಿಕ ಒತ್ತಡದಿಂದ ದೂರ ಇರ್ತೀರಿ, ಮತ್ತು ನಿಮ್ಮ ಮಕ್ಕಳ ಅಭ್ಯಾಸದಲ್ಲಿ ಕೂಡ ಭಾಳ ಚೆನ್ನಾಗಿ ಒಂದು ತಮ್ಮದು ಮನಸ್ಸನ್ನು ಹಸ್ತಾರೆ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೇನೆ.
1: ಈ ಪ್ರೊಫೆಷನಲ್ ಸರ್ ಹೇಳಿದ್ರು ಈಗೆಲ್ಲ ಏನಂತಂದ್ರೆ, ಈ ಪ್ರೊಫೆಷನಲ್ ಹೆಚ್ಚು ಕಮ್ಮಿ ನಾವೆಲ್ಲ ಉದ್ಯೋಗಸ್ಥರಾಗಿರೋದ್ರಿಂದ ಯೂಸ್ ಮಾಡಬೇಕೋ ಮಾಡಬಾರ್ದು, ಯೂಸ್ ಮಾಡಬೇಕೋ ಮಾಡಬಾರ್ದು, ಇದೇ ಇದರಲ್ಲಿ ಇರ್ತೀವಿ. ದಯವಿಟ್ಟು ಇಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನನ್ನ ಅನಿಸಿಕೆಗಳನ್ನು ಹೇಳಬೇಕು ಅಂತಂದ್ರೆ, ಸೈಕಲ್ ಅನ್ನ ನೀವು ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಒಂದು ಸೈಕಲ್ ಹೊಡೆಯೋದ್ರಿಂದ ಏನಾಗುತ್ತೆ, ನಿಮಗೆ ಟೈಮ್ ಸ್ವಲ್ಪ ಹೆಚ್ಚಿಗೆ ಬೇಕಾಗುತ್ತೆ. ಸೊ ನೀವು ಬೈಕ್ ತಗೊಂಡು ಐ ಮೀನ್ ಮೋಟರ್ ಸೈಕಲ್ ತಗೊಂಡು ಹೋಗ್ತಾ ಇರಬೇಕಾದಾಗ ಒಂದು 15 ನಿಮಿಷ ತಗೊಳ್ಳೋದನ್ನ ಇಲ್ಲಿ 40 ಮಿನಿಟ್ಸ್ ಅಂತ ಅನ್ಕೊಂಡು, ನಾವೊಂದು ಮನೆಯನ್ನ ಒಂದು 1/2 ಅವರ್ ಒಂದು 1/4 ಗಂಟೆ ಬೇಗ ಬಿಟ್ಟಿವಿ ಅಂತಂದ್ರೆ ನಾವು ಬಂದು ಮುಟ್ತೀವಿ. ಜೊತೆಗೆ ಇಲ್ಲಿ ಸರ್ ಹೇಳಿದ್ರು ಪಾರ್ಕಿಂಗ್ ವ್ಯವಸ್ಥೆ ಆಗಲಿ ಅಥವಾ ನಾವು ಹೋಗ್ತಾ ಸೈಕ್ಲಿಂಗ್ ರೈಡಿಂಗ್ದೊಂದು ಸಪರೇಟ್ ಟ್ರ್ಯಾಕ್ ಆಗಲಿ ಅಲ್ಲ ಸಿಸ್ಟಮೆಟಿಕ್ ಆಗಿದ್ದು, ಆಮೇಲೆ ಅದಕ್ಕೊಂದು ಸಪರೇಟ್ ಆಗಿ ಇದು ಏನಪ್ಪ ಇದು ಎವ್ರಿ ಒಂದು ವರ್ಷಕ್ಕೆ ಒಂದಿನ, ಅದು June 3 ಸೈಕ್ಲಿಂಗ್ ಡೇ ಆಗಿರಬಾರ್ದು. ಅವಾಗವಾಗ ರ್ಯಾಲಿಗಳನ್ನು ಇಟ್ಕೊಂಡು ಒಂದು ಬೃಹತ್ವಾದ ದಿನ ಸೈಕ್ಲಿಂಗ್ ಡೇ ಅಂತೇಳಿ ನಾವು 3 ನಾವು ಸೆಲೆಬ್ರೇಷನ್ ಮಾಡ್ಬೋದು, ಅದು ಕರೆಕ್ಟ್. ಅದು ಆ ದಿನ ನಾವು ಸೆಲೆಬ್ರೇಟ್ ಮಾಡಬೇಕು. ಬಟ್ ಪ್ರತಿ ವೀಕ್ಲಿ ಆಗಲಿ ಅಥವಾ 15 ಆಗಲಿ ರ್ಯಾಲಿ ಮಾಡ್ತಾ ಅದರಿಂದ ಏನಾಗುತ್ತೆ, ಇವ್ರು ರ್ಯಾಲಿ ಮಾಡಿದ್ರು ನಾವು ಇದರಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಬೇರೆ ಬೇರೆ ಮಕ್ಕಳೆಲ್ಲ ಅದ್ರೊಳಗೆ ಇಂಟ್ರೆಸ್ಟ್ ತೋರಿಸ್ತಾರೆ, ಅವರು ಬರ್ತಾರೆ. ಇದರಿಂದ ಏನಾಗುತ್ತೆ, ಅವರು ಕ್ರಮೇಣ ಅದರಲ್ಲಿ ತಮ್ಮದೊಂದು ಸಪರೇಟ್ ಆಗಿ ಗ್ರೂಪ್ ಮಾಡಿಕೊಂಡು ಅವರು ಒಂದು ಅದರೊಳಗೆ ಇನ್ವಾಲ್ವ್ ಆಗ್ತಾರೆ ಅನ್ನೋದು ಕೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಯಾವತ್ತೂ ಹೇಳ್ತೀನಿ, ಅನ್ನ ಉಣ್ತಕ್ಕಂಥ ನಾಲ್ಗೆ ಮೇಲಿದ್ರೆ ಮಾತ್ರ ರುಚಿ, ತಟ್ಟೆಯಲ್ಲಿದ್ದರೂ ರುಚಿ ಇಲ್ಲ, ಹೊಟ್ಟೆಯಲ್ಲಿ ಹೋದರೂ ರುಚಿ ಇಲ್ಲ. ಅದಕ್ಕೆ ನಾನು ಹೇಳೋದು, ಸೈಕ್ಲಿಂಗ್ ಹತ್ತಿದ ಮೇಲೆ ಮಾತ್ರ ಗೊತ್ತಾಗುತ್ತೆ, ಹೊರತು ಸೈಕ್ಲಿಂಗಿಂದ ಇಳಿದವ್ರಿಗಾಗಲಿ ಸೈಕ್ಲಿಂಗ್ ಪಕ್ಕದಲ್ಲಿ ಕೂತವರಾಗಲಿ ಏನೂ ಗೊತ್ತಾಗಲ್ಲ. ದಯವಿಟ್ಟು ಸೈಕಲ್ ಹತ್ತಿ ಅದರ ಅನುಭವಿಸಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ.
2: ಭಾಳ ಉತ್ತಮವಾಗಿ ತಿಳಿಸಿದ್ರಿ ಡಾಕ್ಟರ್ ಸರ್.

0: ಸ್ನೇಹಿತರೆ,
1: ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಬೈಸೈಕಲ್ ಡೇ, ವಿಶ್ವ ಸೈಕಲ್ ದಿನದ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟ ಕಾರ್ಯಕ್ರಮದ ಅತಿಥಿ KLE ವಿಶ್ವವಿದ್ಯಾಲಯ ಹಾಗೂ KLE JNMC ಬೆಳಗಾವಿಯ ಸಹ ಪ್ರಾಧ್ಯಾಪಕರು ಹಾಗೂ NSS ಅಧಿಕಾರಿ ಡಾಕ್ಟರ್ ನಾಗರಾಜ್ ಪಾಟೀಲ್ ಅವರು ಅಂಡ್ ಅವರೊಂದಿಗೆ ಜನರಲ್ ಪ್ರಾಕ್ಟೀಷನರ್ ಬೆಳಗಾವಿಯ ಡಾಕ್ಟರ್ ಉಮೇಶ್ ಕುಂಡೇಕರ್ ಅವರು ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
2: ನಮಸ್ಕಾರ ಸರ್.
3: माँ बनने में हो रही है देर, इंतजार है खुशखबरी का. देयर इज वन नेम यू कैन ट्रस्ट, KLE फर्टिलिटी सेंटर विद साइंस, सोल एंड सेंसिटिविटी. जिंदगी को दो नई शुरुआत KLE IVF के साथ. आज ही विजिट करें KLE फर्टिलिटी सेंटर, OPD नंबर 97, शरावती सेकंड फ्लोर, KLE's डॉक्टर प्रभाकर कोरे हॉस्पिटल एंड MRC बेगावी. फोन नंबर 0831-255-1530 एंड 247-3777 एक्सटेंशन 1530.
4: KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-247-0362, ಮೊಬೈಲ್ ಸಂಖ್ಯೆ 9448-99833.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th Cross, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ. ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, KLECET. 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

0: ಚಿಕ್ಕೋಡಿಯಾ KLE
1: ಆತ್ಮೀಯ ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದಲ್ಲಿ ತೆರೆಗೊಂಡಿರುವ ದೇವರಗೀತೆಯನ್ನ ಪ್ರಸಾರ ಮಾಡೋ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ. ಬನ್ನಿ ಆತ್ಮೀಯ ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ತಾವು ಎಲ್ಲರೂ ಭಾಗವಹಿಸಿ ಹಾಟ್ಲೈನ್ ಸಂಖ್ಯೆ ಬಂದು 9019904904 ಈ ನಂಬರ್ ಮೇಲೆ ಕರೆ ಮೆಸೇಜ್ ವಾಟ್ಸ್ಆಪ್ ಮೆಸೇಜ್ ಮುಖಾಂತರ ತಿಳಿಸಿ ಕನ್ನಡ ಚಿತ್ರರಂಗದಲ್ಲಿ ತೆರೆಗೊಂಡಿರುವ ದೇವರ ಗೀತೆಗಳನ್ನ. ಬಿಕಾಸ್ ದಿಸ್ ಇಸ್ ನಿಮ್ಮೊಂದಿಗೆ ನಾವು, ಶುಭ ಬುಧವಾರ, ಸ್ಪೆಷಲ್ ಚಿತ್ರ ಮಂದಿರ.

ಆತ್ಮೀಯ ಸ್ನೇಹಿತರೆ, ಚಿತ್ರಮಂದಿರ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಹಾಟ್ಲೈನ್ ಸಂಖ್ಯೆ 9019049094 ತಮಗೆ ಬೇಕಾದ ಕನ್ನಡ ಚಿತ್ರರಂಗದಲ್ಲಿ ತೆರೆಗೊಂಡಿರುವ ದೇವರ ಗೀತೆ ರಿಕ್ವೆಸ್ಟ್ ಮಾಡೋ ಏಕೈಕ ಕಾರ್ಯಕ್ರಮ, ವಾರದಲ್ಲಿ ಒಮ್ಮೆ ಬರೋ ಕಾರ್ಯಕ್ರಮ, ಬನ್ನಿ ಭಾಗವಹಿಸಿ. ಇವತ್ತು ಬಹಳ ಉತ್ತಮವಾದ ದಿನನೂ ಇದೆ. ಎಲ್ಲರೂ ಸ್ಟೇಟಸ್ನೇ ಗಣಪ ಹಾಕಿದಿರಿ, ಗಣಪನ ಸ್ಟೇಟಸ್ ಹಾಕಿದಿರಿ, ಅದರ ಕಾರಣ ಏನು ಅಂತ ನನಗೂ ತಿಳಿಸಿ ಆತ್ಮೀಯರೇ. ಬನ್ನಿ ಭಾಗವಹಿಸಿ. ಓಪನಿಂಗ್ ಗೀತೆ ಅನನ್ಯ ಭಟ್ ಅವರ ಧ್ವನಿಯಲ್ಲಿ ಶಿವ ಶಿವ ಶಿವ ಶಿವ ಶಿವ ಶಿವ ಎಸ್ ಈ ಒಂದು ಗೀತೆಯೊಂದಿಗೆ ಆರಂಭ ಮಾಡ್ತಾ ಇದ್ದಾನೆ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ ಸ್ಪೆಷಲ್ ಕಾರ್ಯಕ್ರಮ. ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆ, ದೇವರ ಗೀತೆ ರಿಕ್ವೆಸ್ಟ್ ಮಾಡಿ. ಆ್ಯಂಡ್ ಈ ಕಾರ್ಯಕ್ರಮದ ಉದ್ದೇಶ ಗೊತ್ತಿರಲಿ ನಿಮಗೆ, ಈ ಕಾರ್ಯಕ್ರಮವನ್ನು ನಾನು ತಗೊಂಡು ಬರೋ ಒಂದೇ ಒಂದು ಕಾರಣ, ತಮ್ಮ ಮನಸ್ಸಲ್ಲಿ ಭಕ್ತಿಯ ಜ್ಯೋತಿ ಬರಲಿ. ಎಸ್, ಈ ಗೀತೆ ನೀವು ಯಾವ್ಯಾವ ರಿಕ್ವೆಸ್ಟ್ ಮಾಡ್ತೀರಾ, ಆ ಗೀತೆಯಲ್ಲಿರೋ ದೇವರನ್ನ ಎಲ್ಲರಲ್ಲಿಯೂ ನೋಡಿ, ನಿಮಗೆ ಬೇಕಾದ ವ್ಯಕ್ತಿಯಲ್ಲಿಯೂ ನೋಡಿ, ಪ್ರೀತಿ ಮಾಡೋ ವ್ಯಕ್ತಿಯಲ್ಲಿಯೂ ನೋಡಿ, ಕೋಪ ತರಿಸೋ ವ್ಯಕ್ತಿಯಲ್ಲಿಯೂ ನೋಡಿ, ಹೊಟ್ಟೆ ಕಿಚ್ಚ ಮಾಡೋ ವ್ಯಕ್ತಿಯಲ್ಲಿಯೂ ನೋಡಿ, ಒಟ್ಟಾರೆ ಎಲ್ಲರಲ್ಲಿಯೂ ನೋಡಿ, ಇವತ್ತಿನ ದಿನಕ್ಕೆ ಸೀಮಿತವಾಗಿ. ಯಾಕೋ ಮಂಚು ಇವತ್ತಿನ ದಿನಕ್ಕೆ ಮಾತ್ರ ಸೀಮಿತವಾಗಿ, ಏನಾದರೂ ನಾಳೆ ನಿಮಗೆ ಇಷ್ಟ ಆಯ್ತಂದ್ರೆ ಅದನ್ನ ಕಂಟಿನ್ಯೂ ಮಾಡಿ. ಉತ್ತಮವಾದ ಸಾಧನೆ ಇದು. ಬನ್ನಿ ಆತ್ಮೀಯ ಸ್ನೇಹಿತರೆ, ಓಪನಿಂಗ್ ಗೀತೆ ಮುಖಾಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರ ಮಂದಿರ. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು ಹಾಡನ್ನ ಕೇಳಿ ಮಜಾ ಮಾಡಿ.

ಆತ್ಮೀಯ ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶುಭ ಬುಧವಾರ ಸ್ಪೆಷಲ್ ಕಾರ್ಯಕ್ರಮ ಚಿತ್ರ ಮಂದಿರ. ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಸುಮಧುರವಾದ ಗೀತೆಗಳು, ಅದು ದೇವರ ಗೀತೆ, ಆಧ್ಯಾತ್ಮ ಗೀತೆ ರಿಕ್ವೆಸ್ಟ್ ಮಾಡು ಏಕೈಕ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಾವು ಎಲ್ಲರೂ ಭಾಗವಹಿಸಿ ಅಂತ ಹೇಳಿದೆ, ಅದಕ್ಕೆ ತಕ್ಕಂತೆ ಎಲ್ಲರೂ ಭಾಗವಹಿಸ್ತಿದ್ದೀರಾ. ಕಾರ್ಯಕ್ರಮದ ಮುಂದಿನ ಗೀತೆ ಜಯ ಬನಶಂಕರಿ, ಬನಶಂಕರಿ ಚಿತ್ರದ್ದು ಈ ಗೀತೆ. ವಿನೋದ್ ಅವರು ರಿಕ್ವೆಸ್ಟ್ ಮಾಡಿದರೆ 9 ನಿಮಿಷದ ಈ ಗೀತೆ ಇದೆ, ಬನ್ನಿ ಕೇಳೋಣ, ಎಂಜಾಯ್ ಮಾಡೋಣ. ಈ ಗೀತೆ ಆದ ತಕ್ಷಣ ವಿಜಯ್ ಕುಮಾರ್ ಬಸ್ಮೆ ಅವರೇ ನಿಮ್ಮ ಗೀತೆ, ಅದಾದ ತಕ್ಷಣ ವಿಜಯಲಕ್ಷ್ಮಿ ಅವರ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಆ ಗೀತೆ ಆದ ತಕ್ಷಣ ಗಣಪತಿ ಭಂಡಾರಿ ಅವರ ಭುವನಂ ಶರಣಂ, ಆ ಗೀತೆ ಆದ ತಕ್ಷಣ ಜಯ ಗಣೇಶ ಕುಟುಂಬ ಚಿತ್ರದ ಗೀತೆ. ಸೊ ವಿಜಯಲಕ್ಷ್ಮಿ ಅವರು ಕೂಡ ಆ್ಯಂಡ್ ಕಂಚನ್ ಕೋಪರ್ಡಿ ಅವರು ಕೂಡ ನನಗೆ ತಿಳಿಸಿದ್ರು, ಎಲ್ಲರಿಗೂ ಸಂಕಷ್ಟಿ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಸೊ ಸಂಕಷ್ಟಿ ಇದೆ, ಗಣಪನ ಸ್ಟೇಟಸ್ ಎಲ್ಲರೂ ಹಾಕ್ತಾ ಇದ್ದೀರಾ, ಸ್ಟೇಟಸ್ಸು ಹಾಕಿ ಮನಸ್ಸಲ್ಲಿಯೂ ಗಣಪನ್ನ ಆರಾಧನೆಯೂ ಮಾಡ್ತಾ ಇರ್ರಿ, ಓಕೆನಾ? ಸೊ ಸ್ನೇಹಿತರೆ, ನಿಜವಾದ ದೇವರು ನಿಮ್ಮ ಮನಸ್ಸಲ್ಲಿ, ಆ ದೇಹ ದೇವಾಲಯ ಮಾಡಿಕೊಳ್ಳಿ. ಹಾಡನ್ನು ಕೇಳಿ ಮಜಾ.

ಆಹಾ, ದೇವಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ವಿನೋದ್ ಅವರು ಭಾಗವಹಿಸಿದ್ರು. ಜಯ ಬನಶಂಕರಿ. ಎಲ್ಲಾ ದೇವಿಯ ಕೃಪೆ ನಿಮ್ಮ ಮೇಲೆ ಇರಲಿ ಆತ್ಮೀಯ ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ವಿಜಯಕುಮಾರ್ ಭಸ್ಮಿ ಅವರದು, ಎರಡು ಕನಸು ಚಿತ್ರದ್ದು. ಅದಾಗಿದೆ ಪೂಜಿಸಲೆಂದೇ ಹೂಗಳ ತಂದೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಸುಮಧುರವಾದ ಗೀತೆ ರೆಡಿ ಆಗಿದೆ ನಿಮಗೋಸ್ಕರ. ಈ ಗೀತೆಯಾದ ತಕ್ಷಣ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ. ಮಹಾಲಕ್ಷ್ಮಿ, ಈ ಗೀತೆಯನ್ನ ರಿಕ್ವೆಸ್ಟ್ ಮಾಡಿರುವ ವಿಜಯಲಕ್ಷ್ಮಿ ಅವರು, ಅವರ ಹೆಸರಲ್ಲಿಯೇ ದೇವರಿದ್ದಾರೆ. ಸೊ ಸ್ನೇಹಿತರೆ, ನಾನು ಹೇಳೋದು ಇಷ್ಟೇ, ನಮ್ಮ ಜೀವನದಲ್ಲಿ ನಾವು ನಮ್ಮ ಒಳಗೆ ಆ್ಯಂಡ್ ಇನ್ನೊಬ್ಬರ ಒಳಗೆ ದೇವರನ್ನ ನೋಡಿದರೆ ಆಹಾ, ಜೀವನ ಸುಖಮಯವಾಗಿರುತ್ತೆ. ನಿಮ್ಮ ಚಿಂತೆಗೆ ಅದೇ ರಾಮಬಾಣ. ಪ್ರಯತ್ನ ಮಾಡಿ. ಇವತ್ತಿನ ದಿನಕ್ಕೆ ಸೀಮಿತವಾಗಿ ತಾವು ರಿಕ್ವೆಸ್ಟ್ ಮಾಡಿರುವ ಗೀತೆಯಲ್ಲಿರೋ ದೇವರು ಎಲ್ಲರಲ್ಲಿಯೂ ನೋಡಲಿಕ್ಕೆ. ಏನಾದರೂ ಇಷ್ಟವಾಯ್ತಂದರೆ ನನಗೂ ತಿಳಿಸಿ ಆತ್ಮೀಯ ಸ್ನೇಹಿತರೆ. ಇವತ್ತಿನ ದಿನ ಸಂಕಷ್ಟ ಇದೆ. ಗಣಪನ ಸ್ಟೇಟಸ್ ಎಲ್ಲರೂ ಹಾಕ್ತಾ ಇದ್ದೀರಾ? ಒಳ್ಳೊಳ್ಳೆ ಸ್ಟೇಟಸ್ ಅನ್ನು ಹಾಕ್ತಾ ಇದ್ದೀರಾ? ಆ ಸ್ಟೇಟಸನ್ನು ನೀವು ಹಾಕ್ತೀರಾ, ಅಷ್ಟು ಸಮಯ, ಅಷ್ಟು ಒಂದು ಎರಡು ಮೂರು ಸೆಕೆಂಡು, ಒಂದು ಒಂದು ತಾಸಿನಲ್ಲಿ ಒಂದು ಸಲನೋ ತೊಗೊಂಡು ನೋಡಿ ನಿಮ್ಮ ಮನಸ್ಸಲ್ಲಿ ಆ ಗಣಪನ ಹೆಸರು, ಆ ಗಣಪನ ನಾಮ ಜಪ ಮಾಡಿ, ಆ ಗಣಪ ಎಲ್ಲರಲ್ಲಿಯೂ ನೋಡಿ ಪ್ರಯತ್ನ ಮಾಡಿ. ಆವಾಗ ತಾನೇ ಗಣಪ ಪ್ರಸನ್ನವಾಗುತ್ತಾನೆ. ಸೊ ಸ್ನೇಹಿತರೆ, ಕಾರ್ಯಕ್ರಮದ ಗೀತೆಗಳ ಲೈನಪ್ ಹೀಗಿದೆ. ಈಗ ಬರ್ತಾ ಇದೆ ವಿಜಯಕುಮಾರ್ ಭಸ್ಮಿ ಅವರ ಹಾಡು. ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ಶುಭ ಬುಧವಾರದ ಸ್ಪೆಷಲ್ ಕಾರ್ಯಕ್ರಮ. ಇದು ವರ್ಷದ ಆರನೇ ತಿಂಗಳು, ತಿಂಗಳಿನ ಮೂರನೇ ದಿನ, 3rd June 2026. ನಿಮ್ಮೊಂದಿಗೆ ನಾವು ಚಿತ್ರಮಂದಿರ ಸ್ಪೆಷಲ್ ಕಾರ್ಯಕ್ರಮ. ಏನಪ್ಪ ಕಾರ್ಯಕ್ರಮದ ವಿಶೇಷತೆ ಅಂದರೆ, ಕನ್ನಡ ಚಿತ್ರರಂಗದಲ್ಲಿ ತೆರೆಗೊಂಡಿರುವ ಆಧ್ಯಾತ್ಮ ದೇವರ ಭಕ್ತಿ ಗೀತೆಗಳನ್ನು ರಿಕ್ವೆಸ್ಟ್ ಮಾಡೋ ಏಕೈಕ ಕಾರ್ಯಕ್ರಮ. ಹಾಡನ್ನು ಕೇಳಿ ಮಜಾ ಮಾಡಿ.

ನೀಟಾಗಿ ಕೇಳಿದ್ರ ಈ ಹಾಡಿನ ಒಂದು ಲೈನು, ನಾನಿನ್ನ ಪಾದದ ಧೂಳಾದರೂ ಚೆನ್ನ. ಆತ್ಮೀಯರೇ, ನಿಮಗೆ ಇಷ್ಟವಾದ ಇಷ್ಟ ದೇವರ ಪಾದ, ಆ ಪಾದ ನಿಮ್ಮ ತಲೆಯಲ್ಲಿ ಸದಾ ಓಡ್ತಾ ಇರಬೇಕು ಆತ್ಮೀಯ ಸ್ನೇಹಿತರೆ. ಎಸ್, ಏಕೆಂದ್ರೆ ನಿಜವಾದ ಗುರಿ ಅದೇಯ. ಶಿವನ್ ಪಾದ ಸೇರಿಕೊಂಡ, ಶಿವನ್ ಪಾದ ಸೇರಿಕೊಂಡ ಅಂತ ಹೇಳ್ತಾರೆ. ಆ ಶಿವನ ಪಾದದ ಆರಾಧನೆ ಧ್ಯಾನ ಅವಾಗವಾಗ ಮಾಡ್ತಿರ್ರಿ. ಇದುವರೆ ಶಿವಪ್ಪನಿಗೆ ಮಾತ್ರ ಸೀಮಿತವಾಗಿಲ್ಲ, ನಿಮಗೆ ಇಷ್ಟವಾದ ದೇವರು, ಇಷ್ಟ ದೇವರು ಇದ್ದಾರೆ ರೀ ಸ್ನೇಹಿತರೆ ಈ ದುನಿಯಾನಲ್ಲಿ. ವಿಚಾರ ಮಾಡಿ, ಒಂದು ಇಷ್ಟದ ದೇವರಿನ ಪಾದದ ಧ್ಯಾನ ಮಾಡ್ತಾ ಇರ್ರಿ, ನಂದು ತಲೆಗೆ ಅದ ನಡೀತಿರುತ್ತೀರಪ್ಪ. ಬನ್ನಿ ಮುಂದೆ ಹೋಗೋಣ. ಕಾರ್ಯಕ್ರಮದಲ್ಲಿ ಬರ್ತಾ ಇದೆ ಲಕ್ಷ್ಮಿ ಕಟಾಕ್ಷ ಚಿತ್ರದ ನೋಡಿ, ಚಿತ್ರದ ಹೆಸರಲ್ಲಿ ಲಕ್ಷ್ಮಿ, ಗೀತೆಯ ಹೆಸರಲ್ಲಿ ಮಹಾಲಕ್ಷ್ಮಿ, ರಿಕ್ವೆಸ್ಟ್ ಮಾಡಿರುವ ವಿಜಯಲಕ್ಷ್ಮಿ, ಎಲ್ಲ ಲಕ್ಷ್ಮಿಗಳು ನನ್ನ ಆಜುಬಾಜು ಇದ್ದಾರೆ, ನನಗೆ ಎಷ್ಟು ಸಂತೋಷವಾಗುತ್ತೆ ಗೊತ್ತಾ. ಬರೀ ವಿಜಯಲಕ್ಷ್ಮಿ ಹೆಸರಿದೆ ಅಂತ ಅವರಲ್ಲಿ ಮಾತ್ರ ಅಲ್ಲ, ಆಚೆ ಎಷ್ಟು ವೇಣುದನಿಯ ಕುಟುಂಬದ ನನ್ನ ಪ್ರೀತಿಯ ಸ್ನೇಹಿತರು, ಅಕ್ಕಂದಿರು, ತಂಗಿಯರು, ತಾಯಂದಿರು ಎಲ್ಲರಲ್ಲೂ ಮಹಾಲಕ್ಷ್ಮಿನೇ ಇದ್ದಾರೆ. ಅವರು ಖುಷಿ ಆದರೆ ಸಾಕು, ನಿಜವಾದ ಮಹಾಲಕ್ಷ್ಮಿನೇ ಖುಷಿಯಾದಂಗ. ಜೀವನದಲ್ಲಿ ಸ್ನೇಹಿತರೆ, ಸಿನಿಮಾ ಸೀರಿಯಲ್ಗಳಲ್ಲಿ ನಾವು ನೋಡ್ತೇವೆ, ಏನು ಮಗಂಡ ಹುಡುಗ, ಹುಡುಗನೋ ಹುಡುಗಿನೂ ಅಂತ. ಆ ಕೆಲವೊಂದು ಚಿತ್ರಗಳಲ್ಲಿ ಹುಡುಗಿ ಅನ್ನೋದಿಲ್ಲ, ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಆಗಿದ್ದಾರೆ ಅಂತ ಹೇಳ್ತಾರೆ. ಸೊ ಸ್ನೇಹಿತರೆ, ಅಂಥ ಸಂದರ್ಭದಲ್ಲಿ ವಿಚಾರ ಮಾಡಿ, ಆ ಹೆಸರೇ ಇಟ್ಟಿದ್ದಾರೆ ಅವರ ತಾಯಿ ಬಗ್ಗೆ ವಿಚಾರ ಮಾಡಿ ಬಹಳ ಭಾವುಕರಾದವು ವಿಜಯಲಕ್ಷ್ಮಿಯವರು. ಒಳ್ಳೆಯದಾಗಲಿ ಅವರಿಗೆ, ಅವರು ಅವರಲ್ಲಿಯೂ ಕೂಡ ಆ್ಯಂಡ್ ಎಲ್ಲರಲ್ಲಿಯೂ ಕೂಡ ದೇವರನ್ನು ನೋಡಲಿ, ಆ ದೃಷ್ಟಿ ಅವರಿಗೆ ಸಿಗಲಿ ಅಂತ ದೇವರ ಕಡೆ ಬೇಡ್ಕೋತಾ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಈ ಗೀತೆ ಆದ ತಕ್ಷಣ ಬರ್ತಾ ಇದೆ ಗೀತೆ ಆಫ್ ಗಣಪತಿ ಭಂಡಾರಿ, ಚಂದ್ರಕಾಂತ್ ಬಡಗಾವಿಯವರು. ಕೃಷ್ಣ ಎಂದರೆ ಭಯವಿಲ್ಲ ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸರ್, ನಾನು ಕಾರ್ಯಕ್ರಮದಲ್ಲಿ ಬಿಜಿ ಇದ್ದೇನೆ, ಕೇಳೋಕ್ಕಾಗ್ತಾ ಇಲ್ಲ. ಈ ಗೀತೆಯೊಂದಿಗೆ ನೀವು ಎಲ್ಲರಿಗೂ ಒಂದು ಸಂದೇಶ ಕೊಡ್ತಾ ಇದ್ದೀರಾ ಚಂದ್ರಕಾಂತ್ ಬಡಗಾವಿಯವರೇ. ಕೃಷ್ಣ ಎಂದರೆ ಭಯವಿಲ್ಲ, ಆ ಲೈನ್ ನೋಡಿ, ಕೃಷ್ಣ ಎಂದರೆ ಭಯ, ಇನ್ನೇನು ಮುಂದೇನು ಹೇಳಬೇಕೇನ್ರಿ ನಾನು. ನಾನಿನ್ನ ಪಾದದ ಧೂಳಾದರೂ ಚೆನ್ನ, ಅಷ್ಟಿರ್ಬೇಕು ನೋಡ್ರಿ ಸ್ನೇಹಿತರೆ. ಬನ್ನಿ ನಿಮ್ಮ ನಿಮ್ಮ ಇಷ್ಟದ ದೇವರ ಪಾದದ ಧ್ಯಾನ ಮಾಡಿ ಆರಾಮಾಗಿರ್ರಿ. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು, ಸ್ಪೆಷಲ್ ಚಿತ್ರ ಮಂದಿರ. ಈ ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳನ್ನು ರಿಕ್ವೆಸ್ಟ್ ಮಾಡುವ ಏಕೈಕ ಕಾರ್ಯಕ್ರಮ. ಒಂದು ಸಾಂಗ್ ಹೌಸ್ಫುಲ್ ಆಗಿಲ್ಲ ಅಂದರೆ ಪ್ಲೇ ಮಾಡ್ರಿ, ಇಲ್ಲಾಂದರೆ ಏ ಇಲ್ಲ. ನಿಮ್ಮ ಗೀತೆಯೊಂದಿಗೆ ಎಲ್ಲರಿಗೂ ಒಂದು ಲಾಭ ಏನಂದರೆ, ಕೃಷ್ಣ ಎಂದರೆ ಭಯವಿಲ್ಲ ಈ ಲೈನಲ್ಲಿ ಎಲ್ಲರಿಗೂ ಸುಖ ಸಿಗುತ್ತೆ. ಯಾರ್ಯಾರು ಕೃಷ್ಣ ದೇವರನ್ನು ನಂಬ್ತಾರೋ ಅವರಿಗೆ ಅಷ್ಟೇ ಒಂದು ಖುಷಿ ಸಿಗುತ್ತೆ. ಸೊ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಹಾಟ್ಲೈನ್ ಸಂಖ್ಯೆ 9019904904. ಮಹಾಲಕ್ಷ್ಮಿ ಮನೆಗೆ ಮಾರಮ್ಮ, ಗೀತೆ ಕೇಳಿ ಮಜಾ ಮಾಡಿ.

ಮಹಾಲಕ್ಷ್ಮಿ ಮನೆಗೆ ಖಂಡಿತ ಬಂದೇ ಬರುತ್ತಾಳೆ. ಮನೆಯಲ್ಲಿನ ಲಕ್ಷ್ಮಿಗಳನ್ನ ಖುಷಿಯಾಗಿ ಅವರಿಗೆ ದುಃಖ ಕೊಡಲಾರದೆ ಇಡೀ ಪುರುಷರೇ, ಖಂಡಿತ ಮಹಾಲಕ್ಷ್ಮಿ ಮನೆಗೆ ಬಂದೇ ಬರುತ್ತಾಳೆ. ಸೊ ಈ ಗೀತೆ ವಿಜಯಲಕ್ಷ್ಮಿ ಅವರ ರಿಕ್ವೆಸ್ಟ್ ಮಾಡಿದ್ದು. ಆಚೆ ಕರೆ ರೇಣುಕಾ ಅವ್ರದ್ದು ಬಂದಿತ್ತು. ನೋಡ್ರಿಪ್ಪ ಎಷ್ಟು ದೇವಿಗಳು ನನ್ನ ಆಜುಬಾಜು ಇದ್ದಾರೆ. ರೇಣುಕಾ ಕಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿದರೆ ಒಂದು ಗೀತೆ, ತಾಯಿ ಶಾರದೆ ಲೋಕ ಪೂಜಿತೆ ಬೆಟ್ಟದ ಹೂವು ಚಿತ್ರದ್ದು ಈ ಗೀತೆ. ಈ ಗೀತೆ ಎಲ್ಲ ಶಾಲೆ ಪ್ರಾರಂಭವಾಗಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ. ಈ ಗೀತೆ ನಮ್ಮ ಮಹಿಳೆಯರ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ತೀಯ, ನಿನಗೆ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಮಾತನಾಡಬೇಕು, ನಮ್ಮ ಕಡೆ ಏನಿದೆ ಮಾತು, ಎಸ್ಪೆಷಲಿ ನನ್ನ ಕಡೆ ಇರೋ ಒಂದೇ ಒಂದು ಶಕ್ತಿ ನಾನು ತಿಳ್ಕೊತೇನೆ ಮಾತು. ಈ ಮಾತಿನಿಂದ 4 ಜನರಿಗೆ ಖುಷಿ, 4 ಜನರಿಗೆ ಮಾಹಿತಿ, 4 ಜನರ ಮುಖದ ಮೇಲೆ ನಗು, ಬಂದ್ರೆ ಸಾಕು ಅಷ್ಟ ಗುರಿ ಅಷ್ಟೇ ಜೀವನ. 4 ದಿನದ ಜೀವನ, 4 ಕಾಸು ಸಂಪಾದಿಸಿ, 4 ಜನರ ಸಹಾಯ ಮಾಡಿ, 4 ಜನರ ಪ್ರೀತಿಯಿಂದ ಈ ಜೀವನ ರಂಜಿಸಿ ಕೊನೆಯಲ್ಲಿ 4 ಜನದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತು. ಇದೇನು ಹೇಳ್ತಾರೆ ನೋಡ್ರಿ, 4 ಅನ್ನೋ ಸಂಖ್ಯೆ ಇಷ್ಟರಾಗ ಜೀವನ ಸುತ್ತಾಡ್ತದ ಅವ್ವ. ಸೊ ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಗೀತೆ ಸಿದ್ಧವಾಗಿದೆ. ನಮ್ಮ ಪ್ರೀತಿಯ ಕನ್ನಡಿಗರ ಕಣ್ಮಣಿ ರೋಜಿಗರ ರಾಜ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಅಭಿನಯಿಸಿರುವ ಚಿತ್ರದ್ದು ಅಣ್ಣವರ ಧ್ವನಿಯಲ್ಲಿ ಗೀತೆ ಮಾಣಿಕ್ಯ ವೀಣಾ. ಯಾರಪ್ಪ ರಿಕ್ವೆಸ್ಟ್ ಮಾಡಿರಬಹುದು ಈ ಗೀತೆ? ಅಡ್ವೊಕೇಟ್ ಪ್ರಮೀಳಾ ಹಂಪನವರವರು. ಮ್ಯಾಂಗೋ ರಸ ಸಿಕರ್ನಿ ಮಾಡಿದ್ದೇನೆ ಮಂಜುನಾಥ, ಕೋಟಿಗೆ ಹೋಗ್ತಾ ಇದ್ದೇನೆ, ಚಪಾತಿ ಮತ್ತು ಬಿಂಡಿ ಪಲ್ಯ ತಿಂತಾ ಇದ್ದೇನೆ, ಮಜಾ ಮಾಡ್ಕೋತ್ ಮೆಸೇಜ್ ಮಾಡ್ಯಾರ್ರಿ ಇವರು. ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ಇವರು. ಬಸವರಾಜುಗಾರ್ ಅವರ ಗೀತೆನೂ ರೆಡಿಯಾಗಿದೆ. ಈ ಗೀತೆ ಆದ ತಕ್ಷಣ ಅವರ ಗೀತೆ ಭುವನಂ ಶರಣಂ ಬರ್ತಾ ಇದೆ, ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ. ವರ್ಷದ 6ನೇ ತಿಂಗಳು, ತಿಂಗಳಿನ 3ನೇ ದಿನ, 3 ಜೂನ್ 2026 ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ. ಕಾರ್ಯಕ್ರಮದ ವಿಶೇಷತೆ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳನ್ನ ರಿಕ್ವೆಸ್ಟ್ ಮಾಡೋ ಏಕೈಕ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಹಾಡನ್ನ ಕೇಳಿ ಮಜಾ ಮಾಡಿ.

ಅಣ್ಣವರ ಧ್ವನಿಯಲ್ಲಿ ಒಳ್ಳೆಯ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋ ಅಡ್ವೊಕೇಟ್ ಪ್ರಮೀಳಾ ಹಂಪನ್ ಅವರು. ಕಾರ್ಯಕ್ರಮದ ಮುಂದಿನ ಗೀತೆ ಬಸವರಾಜ್ ಹುಗ್ಗಾರ ಅವರದ್ದು ಆಗಿದೆ. ಬರ್ತಾ ಇದೆ ನಮ್ಮ ಪ್ರೀತಿಯ ಅಪ್ಪು ಸರ್ ಅಭಿನಯಿಸಿರುವ ಚಿತ್ರದ್ದು, ವಂಶಿ ಚಿತ್ರದ್ದು ಗೀತೆ ಭುವನಂ ಶರಣಂ. ಕೇಳಿ ಮಜಾ ಮಾಡಿ. ಈ ಗೀತೆ ಆದ ತಕ್ಷಣ ಜಯ ಗಣೇಶ. ಕಂಚನ್ ಕೋಪರ್ಡಿ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಇದಾಗಿದೆ. ಗೀತೆಯೊಂದಿಗೆ ಅವರು ಹೇಳಿದ್ದಾರೆ, ಸಂಕಷ್ಟಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಗಣಪ ಒಳ್ಳೇದೇ ಮಾಡ್ತಾರೆ, ಮಾಡೇ ಮಾಡ್ತಾರೆ. ಆಲ್ ರೈಟ್, ಕಾರ್ಯಕ್ರಮದ ಲೈನ್ಅಪ್ ಹೇಗಿದೆ ಕೇಳೋಣ ಬನ್ನಿ. ಸೊ ಸ್ನೇಹಿತರೆ, ಈ ಗೀತೆ ಆದ ತಕ್ಷಣ ಕಂಚನ್ ಕೋಪರ್ಡಿ ಅವ್ರದ್ದು, ಅದಾದ ತಕ್ಷಣ ಜಯತು ಜಯ ವಿಠಲ ಪದ್ಮಾ ಟೇಲರ್ ಅವ್ರದ್ದು, ಅದಾದ ತಕ್ಷಣ ಇಂದು ಎನಗೆ ಗೋವಿಂದ ಸಂಜಯ್ ಅಂಗಡಿ ಅವ್ರದ್ದು, ಅದಾದ ತಕ್ಷಣ ಚಂದ್ರಕಾಂತ್ ಬಡಗಾವಿ ಅವರು ರಿಕ್ವೆಸ್ಟ್ ಮಾಡಿರುವ ಕೃಷ್ಣ ಎಂದರೆ ಭಯವಿಲ್ಲ, ಅದಾದ ತಕ್ಷಣ ಪೂಜ್ಯಾಯ ರಾಘವೇಂದ್ರಾಯ ಶ್ರುತಿ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡಾಗಿದೆ. ರೇಣುಗಾ ಕಾಮ್ಕರ್ ಅವರ ಗೀತೆ, ಅದಾದ ತಕ್ಷಣ ತಾಯಿಶಾರದೆ ಬರ್ತಾ ಇದೆ. ಅದಾದ ತಕ್ಷಣ ಗಜಾನನ್ ಕಾಮ್ಕರ್ ಅವರು, ಬಹುಶಃ ಈ ಗೀತೆ ಮೊಟ್ಟ ಮೊದಲನೇ ಬಾರಿಗೆ ಬರ್ತಾ ಇದೆ, ಪ್ರಸಾರವಾಗ್ತಾ ಇದೆ, ಅದಾಗಿದೆ ಎಲ್ಲರನ್ನ ಕಾಯೋ ದೇವರೇ. ಆ ಪಿಕ್ಚರ್ ಹೆಸರನ್ನು ಫಸ್ಟ್ ಟೈಮ್ ಕೇಳಿನ್ರಿ ಸ್ನೇಹಿತರೆ, ನಮ್ಮ ಪ್ರೀತಿಯ ಗಜಾನನ್ ಕಾಮ್ಕರ್ ಅವರು. ಬೇಲುವಲ್ಲದ ಮಡಿಲಲ್ಲಿ, ಎಸ್, ಹೇಳುವಾಗ ಒಂಥರ ಅನಿಸಿದ್ ನಾನಂದು, ಇದು ಯಾವತ್ತೂ ಕೇಳಲಿಲ್ಲ. ಸೊ ಸ್ನೇಹಿತರೆ, ಕಲ್ಪನಾ ಅವರು ಕಾಣಿಸ್ತಾ ಇದ್ದಾರೆ ಇದರ ಒಂದು ಫೋಟೋನಲ್ಲಿ, ಅಂದರೆ ಈ ಒಂದು ಚಿತ್ರದಲ್ಲಿ. 1975 ತೆರೆಗೊಂಡಿರುವ ಈ ಒಂದು ಚಿತ್ರವಾಗಿದೆ. ಸೊ ಫಸ್ಟ್ ಟೈಮ್ ಈ ಒಂದು ಚಿತ್ರ ನಾನು ನೋಡ್ತಾ ಇದ್ದೇನೆ. ಸೊ ಬನ್ನಿ, ಈ ಚಿತ್ರದ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಾರೆ. ಸೊ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ಈ ಗೀತೆ ಆದ ತಕ್ಷಣ ಬರೋ ಗೀತೆ ಆಗಿದೆ. ಒಂದು ನಿಮಿಷ. ರಾಮ ಅಂತ ಕೃಷ್ಣ ಅಂತ ಗೀತೆಯನ್ನು ರಿಕ್ವೆಸ್ಟ್ ವಾಟ್ಸಪ್ ಮೆಸೇಜ್ ಮುಖಾಂತರ ಸವಿತಾ ವಿನೋದ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡಾಗಿದೆ. ಸೊ ಸ್ನೇಹಿತರೆ, ಒಳ್ಳೊಳ್ಳೆ ಗೀತೆಗಳ ಲೈನ್ಅಪ್ ಇವೆ. ಹೀಗೆ ಇದು ನಿಮ್ಮೊಂದಿಗೆ ನಾವು ಶುಭ ಶುಭ ಶುಭ ಬುಧವಾರ 3 June 2026 ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ. ಆಧ್ಯಾತ್ಮ ವಾತಾವರಣ ತಮ್ಮ ಮನಸ್ಸಲ್ಲಿ ಬರಲಿ ಅನ್ನೋ ಒಂದೇ ಒಂದು ಉದ್ದೇಶದೊಂದಿಗೆ ಕಾರ್ಯಕ್ರಮ ಬರುತ್ತೇನೆ ನಾನು. ಏಕೆಂದರೆ ಆತ್ಮೀಯ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಾವು ಅತಿ ಜಾಸ್ತಿ ದುಃಖದಲ್ಲಿ, ಅತಿ ಜಾಸ್ತಿ ಖಿನ್ನತೆಯಲ್ಲಿ, ಅತಿ ಜಾಸ್ತಿ ಕೋಪದಲ್ಲಿಯೇ ಇದ್ದೇವೆ. ಈಟೀಟ ಹುಡುಗರು ಕೋಪದಲ್ಲಿದ್ದಾರ್ರಿ, ನಾವಂತರೂ ಬಿಟ್ಟಾಕಿ. ಆದರೆ ಸ್ನೇಹಿತರೆ, ನೀವು ಯಾವತ್ತಾದರೂ ನೋಡಿದರೆ ಒಂದು 60, 80, 70+ ಇದ್ದವರು ರಿಲ್ಯಾಕ್ಸ್ ಆಗಿ ನಕ್ಕೋತಿರ್ತಾರೆ. ಹಳೆಗಾಲದ ಆ ನಮ್ಮ ಹಿರಿಯರು ರೈತಾಪಿ ಜನರು ಜಾಸ್ತಿ ದೇಹವನ್ನು ಉಪಯೋಗಿಸೋ, ಜಾಸ್ತಿ ದೇಹವನ್ನು ಉಪಯೋಗಿಸೋ ಅಂದರೆ ಆಚೆ ಈಚೆ ಬರೀ ಓಡಾಡ್ತಿರ್ತಾರೆ ನೋಡಿರಿ. ಅಂಥವ್ರು ಎಷ್ಟು ಆರಾಮಾಗಿರ್ತಾರೆ. ಈ ದೇಹ ದೇವಾಲಯ ಮಾಡಿಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಇವತ್ತು ಸಂಕಷ್ಟಿ, ನಾನು ರೇಣುಕಾ ಕಾಮ್ಕರ್ ಅವ್ರಿಗೆ ಕೇಳಿದೆ ಏನು ಮಾಡ್ತಾರೆ ಇವತ್ತು ಅಂತ. ಉಪವಾಸ ಮಾಡ್ತಾರೆ ಮಂಜುನಾಥ್ ಅವರೇ ಅಂತ ಹೇಳಿ ಪ್ರೀತಿಯಿಂದ ಹೇಳಿದರು. ಸೊ ಉಪವಾಸ ಮಾಡೋಕ್ಕೆ ಕಾರಣ ಏನು, ದೇಹ ರೆಡಿ ಮಾಡೋ ಕಾರಣ ಏನು, ಎಲ್ಲದಕ್ಕೂ ಒಂದೇ ಕಾರಣ, ಮನಸ್ಸು ಏಕಾಗ್ರವಾದರೆ ನೀವು ನಿಮ್ಮ ಧ್ಯಾನ ದೇವರ ಮೇಲೆ ಮಾಡ್ಬೋದು. ಸೊ ಸ್ನೇಹಿತರೆ, ಈ ದೇಹ ರೆಡಿ ಮಾಡ್ಕೊಳ್ಳಿ, ಮನಸ್ಸು ರೆಡಿ ಆಗುತ್ತೆ, ಮನಸ್ಸು ರೆಡಿ ಆದರೆ ಎಲ್ಲ ಆರಾಮಾಗಿಬಿಡುತ್ತೆ. ಸೊ ಸ್ನೇಹಿತರೆ ಬನ್ನಿ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಮಂಜು, ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಸಾಂಗ್ ಅಂತ ಮೆಸೇಜನ್ನು ಮಾಡಿದ್ದಾರೆ ಅಡ್ವೊಕೇಟ್ ಪ್ರಮೀಳಾ ಹಂಪನ್ ಅವರವರೇ. ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಸಾಂಗ್ ರಿಕ್ವೆಸ್ಟ್, ನೀವು ಮಾಡಿದ್ದೀರಾ, ನಿಮಗೆ ಧನ್ಯವಾದ. ಎಷ್ಟೋ ಜನರಿಗೆ ಈ ಗೀತೆ ಅಣ್ಣವರ ಧ್ವನಿಯಲ್ಲಿ ಕೇಳಿ ಆರಾಮ ಅನಿಸ್ತಿರ್ಬೋದು. ಆತ್ಮೀಯರೇ, ನಿಮಗೆ ನಿಮ್ಮ ಗೀತೆ ನೀವು ರಿಕ್ವೆಸ್ಟ್ ಮಾಡ್ತೀರಾ, ನಾನು ಪ್ರಸಾರ ಮಾಡ್ತೇನೆ. ಬರೇ ನಿಮಗೆ ಮಜಾ ಬರೋದಿಲ್ಲರಿ, ಆಚೆ ಕೇಳುಗರಿಗೂ ಮಜಾ ಬರ್ತಿರ್ತದೆ. ಇವತ್ತು ವರ್ಲ್ಡ್ ಬೈಸೈಕಲ್ ಡೇ, ವಿಶ್ವ ಸೈಕಲ್ ದಿನ. ಈ ದಿನದಂದು ಒಂದು ಸಂದರ್ಶನ ಮಾಡಿದೆ. ಆ ಸಂದರ್ಶನವನ್ನು ಕೇಳಿ ನಮ್ಮ ಗಜಾನನ್ ಗಾಮ್ಕರ್ ಅವರಿಗೆ ಬಹಳ ಸಂತೋಷವಾಯಿತು. ಅವರು ಹೇಳಿದರು ಇಂಥ ಕಾರ್ಯಕ್ರಮವನ್ನು ತೊಗೊಂಡು ಬರ್ತಾ ಇರಿ ಅಂತ. ಸೈಕಲ್ ಬಳಕೆ ಬಾಲ್ಯದಲ್ಲಿ ಎಲ್ಲರೂ ಮಾಡಿದ್ದಾರೆ, ಸೈಕಲ್ ಉಪಯೋಗಿಸಿದ್ದಾರೆ. ಆದರೆ ಈಗ ಸೈಕಲ್ ಕಮ್ಮಿ, ಈಗ ಸೈಕಲ್ ಕಮ್ಮಿ ಅಲ್ಲರಿ, ಈಗ ಜಾಸ್ತಿ ಆಗುತ್ತೆ ನೋಡಿ ಬರ್ತಾ ಬರ್ತಾ. ಏಕೆಂದರೆ ಇಂಧನ ರೇಟು ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ದೇಹದ ಮೇಲೆ ಏನಾದರೂ ಒಂದು ಸ್ವಲ್ಪ ಟೈಮ್ ಇಲ್ಲ ಅನ್ನೋರಿಗೆ ಒಂದೇ ಒಂದು ಉತ್ತಮ ಮಾರ್ಗ, ಒಂದು 10-15 ನಿಮಿಷ 30 ನಿಮಿಷ ಸೈಕಲ್ ತುಳಿರಿ, ಆರಾಮಾಗಿರ್ರಿ. ಬರ್ತಾ ಇದೆ ಸುಮಧುರವಾದ ಗೀತೆ ವಂಶಿ ಚಿತ್ರದ್ದು, ಬಸವರಾಜ್ ಹುಗ್ಗಾರ ಅವ್ರದ್ದು. ಹಾಡನ್ನ ಕೇಳಿ ಮಜಾ ಮಾಡಿ. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ, ಇದು ವೇಣುಧ್ವನಿ 90.4 FM KLE ಕನಸು.

ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರಮಂದಿರ ಸ್ನೇಹಿತರೆ, ಕಾರ್ಯಕ್ರಮದ ಗೀತೆಗಳು ನಮ್ಮ ಜಯ ಗಣೇಶ. ಸಂಕಷ್ಟಿಯ ಹಾರ್ದಿಕ ಶುಭಾಶಯಗಳು, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಕಂಚನ್ ಕೋಪರಡಿಯವರ ಗೀತೆ ಆಯಿತು ಪ್ರಸಾರ. ಈಗ ಮುಂದಿನ ಗೀತೆ ರೆಡಿ ಆಗಿದೆ ಆತ್ಮೀಯ ಸ್ನೇಹಿತರೆ. ಇದಾಗಿದೆ ಮೂವಿ ಸಂತ ತುಕಾರಾಮ್ ಅಣ್ಣವರು ಅಭಿನಯಿಸಿರುವ ಚಿತ್ರ. ಗೀತೆ ರಿಕ್ವೆಸ್ಟ್ ಮಾಡಿರೋರು ಪದ್ಮಾ ತೇಲರ್ ಅವರು, ಬನ್ನಿ ಕೇಳೋಣ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಈ ಗೀತೆ ಆದ ತಕ್ಷಣ ಇಂದು ನನಗೆ ಗೋವಿಂದ ಅನ್ನೋ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸಂಜಯ್ ಅಂಗಡಿಯವರು. ಸೊ ಸ್ನೇಹಿತರೆ, ಎರಡು ಗೀತೆ ರೆಡಿ ಆಗಿದೆ. ನಿಮ್ಮೊಂದಿಗೆ ನಾವು ಚಿತ್ರಮಂದಿರದ ಉದ್ದೇಶ, ನಿಮ್ಮ ಮನಸ್ಸಲ್ಲಿ ಭಕ್ತಿಯ ಜ್ಯೋತಿ ಬೆಳಗಲಿ ಇಷ್ಟೇಯ. ಇದು ವೇಣು ಧ್ವನಿ 90.4 FM KLE ಕನಸು, ಹಾಡನ್ನ ಕೇಳಿ ಮಜಾ ಮಾಡಿ.

ಪೂಜಾಯ ರಾಘವೇಂದ್ರಾಯ. ಈ ಗೀತೆಯೊಂದಿಗೆ ಶ್ರುತಿಯವರು ಭಾಗವಹಿಸಿದ್ರು. ಇದರಗಿಂತ ಮುಂಚಿನ ಗೀತೆ ಆಗಿತ್ತು ಚಂದ್ರಕಾಂತ್ ಬಡಗಾವಿಯವರದು. ರವಿಯವರು ಮೆಸೇಜ್ ಅನ್ನ ಮಾಡಿ, ಹಲೋ ನಮಸ್ಕಾರ, ಬುಧವಾರದ ಶುಭೋದಯ ಹಾಡುಗಳು ತುಂಬಾ ಸೂಪರ್ ಆಗಿ ಬರ್ತಾ ಇವೆ, ಕೇಳ್ತಾ ಕೇಳ್ತಾ ಕೆಲಸವು ಮುಂದೆ ಸಾಗುತ್ತಾ ಇದೆ ಸರ್ ಅಂತ ಹೇಳಿದ್ದಾರೆ. ಅವರಿಗೆ ಧನ್ಯವಾದ, ತಮ್ಮ ಸಮಯ ಕೊಟ್ಟು ಕೇಳ್ತೀರಾ ಅದಕ್ಕೆ ಧನ್ಯವಾದ. ರಾಯರ ಆಶೀರ್ವಾದದಿಂದ ಕಾರ್ಯಕ್ರಮ ಮುಂದೆ ಹೋಗ್ತಾ ಇದೆ. ರಾಯರ ಹೆಸರು ತಗೊಂಡ್ರೆ ರಾಯರ ಪ್ರಸಾದವೂ ನನಗೆ ಬಂದು ತಲುಪಿದೆ. ನಿನ್ನೆ ನಾನು ಬರೀ ರಾಯರ ಪ್ರಸಾದ ಅಲ್ಲ, ಮಹಾಲಕ್ಷ್ಮಿ ಪ್ರಸಾದ ಕೂಡ ನಾನು ನೋಡಿದೆ. ನನಗೆ ಇಷ್ಟು ಸಂತೋಷ, ಅದರಲ್ಲಿ ಎರಡು ಮೂರು ಟಾಫಿಗಳು ಇಟ್ಟಿದ್ರು. ಬಹಳ ಪ್ರೀತಿಯಿಂದ ಕೊಟ್ಟು ಹೋಗಿರೋ ನಮ್ಮ ಪ್ರೀತಿಯ ವಿನಾಯಕ್ ಡವಳಿ, ಆ ಕುಟುಂಬದವರಿಗೆ ಧನ್ಯವಾದ. ಕೇಳ್ತಾ ಇದ್ದೀರೋ ಇಲ್ಲೋ ಗೊತ್ತಿಲ್ಲ, ನಾನು ಅವರಿಗೆ ಮತ್ತೆ ಸ್ಪೆಷಲಾಗಿ ಧನ್ಯವಾದ ಕೊಡ್ತೇನೆ. ಏಕೆಂದರೆ ಬರೀ ಆ ಒಂದು ಆಧ್ಯಾತ್ಮ ಸ್ಥಳಕ್ಕೆ ಹೋಗೋದಲ್ಲೇ ಅಷ್ಟೇ ಅಲ್ಲ, ಪ್ರಸಾದನೂ ತಂದು ಕೊಡ್ತಾರೆ. ಪ್ರಸಾದ ತಂದು ಕೊಟ್ಟಿಲ್ಲಂದ್ರೂ ಆ ಒಂದು ಕ್ಷೇತ್ರದಲ್ಲಿ ಹೋಗಿ ನೆನಪು ಮಾಡಿದರೆ ಸಾಕು, ಅಂಥವರಲ್ಲಿ ಒಬ್ಬರು ಇನ್ನೊಬ್ಬರು ಇದ್ದಾರೆ, ಇವರು ರವಿಯವರು ಕೂಡ. ಸೊ ಆತ್ಮೀಯರೆ, ಇಂಥ ಜನರನ್ನು ಸಂಪಾದನೆ ನಾವು ಮಾಡಿದ್ದೇವೆ. ಸೊ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಸ್ಕೂಲಿಗೆ ಹೋಗಿರೋ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ರೇಣುಕಾ ಕಾಮ್ಕರ್ ಅವರು ಭಾಗವಹಿಸಿದ್ದಾರೆ. ಬನ್ನಿ ಕೇಳೋಣ. ದಿಸ್ ಇಸ್ ತಾಯಿ ಶಾರದೆ. ಈ ಗೀತೆ ಬೆಟ್ಟದ ಹೂವು ಚಿತ್ರದ್ದು, ರೆಡಿಯಾಗಿದೆ. ಈ ಗೀತೆ ಆದ ತಕ್ಷಣ ಗಜಾನನ್ ಕಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿರುವ ಎಲ್ಲರನ್ನ ಕಾಯೋ ದೇವರೇ, ಈ ಗೀತೆಯೊಂದಿಗೆ ಅವರು ಭಾಗವಹಿಸಿದ್ದಾರೆ. ಅದಾದ ತಕ್ಷಣ ಸವಿತಾ ವಿನೋದ್ ಅವರ ಗೀತೆ ರೆಡಿಯಾಗಿದೆ. ಅದಾದ ತಕ್ಷಣ ಸ್ನೇಹಿತರೆ, ಓಂ ಮಹಾಪ್ರಾಣ ದೀಪಂ ಅನ್ನೋ ಒಂದು ಗೀತೆಯೊಂದಿಗೆ ಮಹೇಶ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸೊ ಈ ಗೀತೆಗಳ ಲೈನ್ ಅಪ್ ಹೀಗಿವೆ, ಕೇಳಿ ಮಜಾ ಮಾಡಿ. ಅದಾದ ತಕ್ಷಣ ಸ್ನೇಹಿತರೆ, ಜೀವನದಿ ಚಿತ್ರದ್ದು ಗೀತೆ ಪರಶುರಾಮ್ ಕಾಮ್ಕರ್ ಅವರು, ಶೇಷಾದ್ರಿವಾಸ ಶ್ರೀ ತಿರುಮಲೇಶ. ಈಗ ರವಿ ಅವರ ಹೆಸರು ತಗೊಂಡಿದೆ. ಅವರು ಅಲ್ಲಿ ಹೋದಾಗ ಅಲ್ಲಿಂದ ಫೋಟೋನು ಕಳಿಸ್ತಾ ಇದ್ರು. ಅಂದರೆ ತಿಮ್ಮಪ್ಪನ ದರ್ಶನ ಪಡೀಲಿಕ್ಕೆ ಹೋಗುವಾಗ ಅವರು ಆ ಒಂದು ಮೆಟ್ಟಿಲಿನ ಫೋಟೋವನ್ನು ಕಳಿಸ್ತಾ ಇದ್ರು. ನಾನು ಈಗ ಹೇಳಾವಿದೆ ಅಷ್ಟರಲ್ಲಿ ಈ ಒಂದು ಗೀತೆ ಪರಶುರಾಮ್ ಕಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಗೀತೆಗಳ ಲೈನಪ್ ಕೇಳಿದ್ರಲ್ಲ, ಸೊ ಆರಾಮ್ಸೆ ನಿಮ್ಮ ಗೀತೆ ಕೇಳಿ. ಬರೀ ಗೀತೆ ಕೇಳೋದಷ್ಟೇ ಅಲ್ಲ, ನಾನು ಹೇಳಿದೆ ತಮ್ಮ ಮನಸ್ಸಲ್ಲಿ ಭಕ್ತಿಯ ಜ್ಯೋತಿ ಎಸ್ ಬೆಳಗಲಿ ಹಾಡನ್ನು ಕೇಳಿ.

ಸ್ಪಾನ್ಸರ್ ಮಾಡಿ ಅವರಿಷ್ಟಂಗೆ ಆಡಾ ಕೂಡ್ಬಿಟ್ಟೆ. ನಿನ್ನೆ ಅವರು ಕಲ್ನ ಕಡ್ದು ಕುಡಿಯಾ ಕೂಡ್ಬಿಟ್ರು. ಮನ್ಸರ್ ಮಾಡಿ ಅವರಿಷ್ಟಂಗೆ ಆಡಾ ಕೂಡ್ಬಿಟ್ಟೆ. ನಿನ್ನೆ ಅವರು ಕಲ್ನ ಕಡ್ದು ಕುಡಿಯಾ ಕೂಡ್ಬಿಟ್ರು. ನಿನ್ನ ಹೆಸರನ್ ಕಂಡೆಷ್ಟೋ ಪಾಪ ಮಾಡ್ತಾರೆ. ನಿನ್ನ ಹೆಸರನ್ ಕಂಡೆಷ್ಟೋ ಪಾಪ ಮಾಡ್ತಾರೆ. ಹಣ್ಣು ಕಾಯಿ ಲಂಚ ಕೊಟ್ಟು ಕ್ಷಮಿಸು ಅಂತಾರೆ ದಾವ್ರೆ.

ತಜ್ಞಾಗೆ ಸಾಧ ಮಾಡಿ ಹಕ್ಕಿ ತೋರ್ತಾರೆ, ಅವರನ್ನೆಲ್ಲ ಕಾಗೆ ಮಾಡಿ ಕೂಳು ಹಾಕ್ತಾರೆ. ಗೌರ ಎಲ್ಲ ಕಾಯೋ ದಾವ್ರೆ ನೀನು ಎಲ್ಲಿ ಕುಂತಿದ್ದಿ, ಎಲ್ಲ ಕಾಯೋ ದಾವ್ರೆ

ಬೇಸಾಯಕ್ಕು ಬಾಡದೆ ಹೋದ್ರು ಭೂಮಿಯಲ್ಲಿ ಬಾಳ್ಬೇಕು, ಬೆವರು ಮಾತ್ರ ಸುರಿಬಾರ್ದು ಭಾಗ್ಯ ಮಾತ್ರ ಬೇಕು. ಬೇಸಾಯಕ್ಕು ಬಾಡದೆ ಹೋದ್ರು ಭೂಮಿಯಲ್ಲಿ ಬಾಳ್ಬೇಕು, ಬೆವರು ಮಾತ್ರ ಸುರಿಬಾರ್ದು ಭಾಗ್ಯ ಮಾತ್ರ ಬೇಕು. ಉತ್ತು ಬಿತ್ತು ಬೆಳೆಯೊಂದಲ್ವೇ ಸೇರ್ಬೇಕಾದ್ದು ಭೂಮಿ.

ಗಜಾನನ್ ಕಾಮಗಾರ್ ಅವರೇ, ಗೀತೆ ಜಬರ್ದಸ್ತಿತ್ತು. ಕಾರ್ಯಕ್ರಮದಲ್ಲಿ ಆ ಗೀತೆಯೊಂದಿಗೆ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಆ ಮುಂದಿನ ಗೀತೆ ರಾಮ ಅಂತ ಕೃಷ್ಣ ಅಂತ ಗೀತೆ ಕೇಳೋಣ. ಸವಿತಾ ವಿನೋದ್ ಅವರ ಗೀತೆ, ಇದಾದ ತಕ್ಷಣ ಮಹೇಶ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ, ಅದಾದ ತಕ್ಷಣ ಪರಶುರಾಮ್ ಕಾಮಗಾರ್ ಅವರ ಗೀತೆ ರೆಡಿಯಾಗಿದೆ. ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ ಹಾಡನ್ನ ಕೇಳಿ ಮಜಾ ಮಾಡಿ

ಆತ್ಮೀಯ ಸ್ನೇಹಿತರೆ, ಇದು ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ ಕಾರ್ಯಕ್ರಮದ ವಿಶೇಷತೆ. ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳನ್ನ ರಿಕ್ವೆಸ್ಟ್ ಮಾಡೋ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಚಿತ್ರಮಂದಿರ. ಒಳ್ಳೆ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಮ್ಮ ಮಹೇಶ್ ಅವರಿಗೆ ಧನ್ಯವಾದ. ಮುಂದೆ ಹೋಗೋಣ ಕಾರ್ಯಕ್ರಮದಲ್ಲಿ. ಬರ್ತಾ ಇದೆ ಪರಶುರಾಮ್ ಕಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ಶ್ರೇಷಾದ್ರಿವಾಸ ಶ್ರೀ ತಿರುಮಲೇಶ. ಈ ಗೀತೆ ಜೀವನದಿ ಸಾಹಸ ಸಿಂಹ ಕರ್ನಾಟಕದ ರತ್ನ ಡಾಕ್ಟರ್ ವಿಷ್ಣುವರ್ಧನ ಅಭಿನಯಿಸಿರುವ ಚಿತ್ರದ ಗೀತೆಯೊಂದಿಗೆ ಅವರು ಭಾಗವಹಿಸಿದ್ದಾರೆ, ಬನ್ನಿ ಕೇಳೋಣ. ಈ ಗೀತೆ ಆದ ತಕ್ಷಣ ವಿಶಾಲ್ ಅವರು ರಿಕ್ವೆಸ್ಟ್ ಮಾಡಿರುವ ವೈದ್ಯೋ ನಾರಾಯಣೋ ಹರಿ ಅನ್ನೋ ಗೀತೆ ಬಜರಂಗಿ 2 ಚಿತ್ರದ್ದು. ಅದಾದ ತಕ್ಷಣ ಸ್ನೇಹಿತರೆ ಉಮೇಶ್ ಅವರು ರಿಕ್ವೆಸ್ಟ್ ಮಾಡಿರುವ ಆನಂದ ಪರಮಾನಂದ, ಉತ್ತಮ ಗೀತೆಗಳ ಲೈನ್ಡ್ ಅಪ್ ಇವೆ. ಸೊ ಸ್ನೇಹಿತರೆ, ಈ ಕಾರ್ಯಕ್ರಮದ ಉದ್ದೇಶ ನಿಮ್ಮೆಲ್ಲರಿಗೂ ಗೊತ್ತು. ಆ ಉದ್ದೇಶದ ಪ್ರಕಾರ ಯಾರಾದರೂ ಒಬ್ಬರಲ್ಲಿ ಅವರ ದೇಹ ದೇವಾಲಯ ಮಾಡಿಕೊಂಡ್ರು ಅಂದರೆ ಸಾಕು, ಅದೇ ಕಾರ್ಯಕ್ರಮದ ಉದ್ದೇಶ. ಬನ್ನಿ ಕಾರ್ಯಕ್ರಮದಲ್ಲಿ ಕೇಳಿ. ಆ್ಯಂಡ್ ಇವತ್ತು ವರ್ಲ್ಡ್ ಸೈಕಲ್ ಡೇ, ಆ ಒಂದು ಸಂದರ್ಶನ ಕೇಳಿ ಮಜಾ ಬಂತು ಮಂಜುನಾಥ್ ಸರ್. ನಿಜವಾಗ್ಲೂ ಉಮೇಶ್ ಅವರು ಮೆಸೇಜ್ ಮಾಡಿದ್ದಾರೆ, ನಿಜವಾಗ್ಲೂ ಸೈಕಲ್ ನಾವು ಬಳಸಬೇಕು. ಈಗ ರವಿವಾರ ಸೈಕಲ್ ರಿಪೇರ್ ಮಾಡಿಸಿ ನಾನು ಓಡಿಸ್ತೇನಂತ. ಮಾಡ್ರಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಬನ್ನಿ ಹಾಡನ್ನು ಕೇಳಿ ಮಜಾ ಮಾಡಿ.

0: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a five-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.
1: ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದ ಕೊನೆ ಮೂರು ಗೀತೆಗಳೊಂದಿಗೆ ಮುಗಿಸ್ತಾ ಇದ್ದೇನೆ ಇವತ್ತಿನ ಈ ಶುಭ ಬುಧವಾರ 3 ಜೂನ್ 2026 ವರ್ಷದ 6ನೇ ತಿಂಗಳು. ತಿಂಗಳಿನ 3ನೇ ದಿನ ಶುಭ ಬುಧವಾರ. ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಕಾರ್ಯಕ್ರಮದ ಗೀತೆಗಳನ್ನ ಕೇಳಿದಕ್ಕೆ ಧನ್ಯವಾದ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ರೆ ಜೀವನದಲ್ಲಿ ಸಿಗುವುದು ನಕ್ಕಿವದೇ. ಪೈಲಾಯನಾರ್ ಆಯಿ ಬಾಬಾ, ನಂತರ ಕಾಪಾಡ್ತೀರೇ, ನಕ್ಕಿಗಾವ್ತೀರೇ ಬಾಬಾ, ಜೂಬಿ ದೇಗಾ ಮಾ ಬಾಪ್ ಕೋತ್ರ ಜಿಂದಗಿ ಮೇ ವೋ ಖಲ್ಲಾಸ್, ಗುರು ಹಿರಿಯರು ಹೇಳಿರುವ ಮಾತು. ಇದು 4ನೇ ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ 4 ದಿನದ ಜೀವನದಲ್ಲಿ 4 ಕಾಸು ಸಂಪಾದಿಸಿ, 4 ಜನರನ್ನ ಸಹಾಯ ಮಾಡಿ, 4 ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ 4 ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುವುದೇ ಇಷ್ಟ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ. ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ 2 ಅದ್ಭುತ ಬಹುಮಾನ. ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ. ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ? ತುತ್ತುನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಅದವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ? ಇವು ಕೆಲವರಿಗೆ ಕನಸು. ಅದಕ್ಕೆ ಹೇಳುದು, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು, ಅಂಥ ಕೆಲಸ ಮಾಡಿ. ಒಳ್ಳೆ ಕೆಲಸ ಈಗ ಮಾಡಿರಿ, ಕೆಟ್ಟ ಕೆಲಸ ನಾಳೆ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯ ಸ್ನೇಹಿತರೆ, ಆದರೆ ಎಲ್ಲರ ಕಡೆ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಬದಲಾಡವ, ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡವ್ ಮಾತಾಡಿ ಮರ್ತಿರ್ತಾನು, ಕೇಳಾವ್ ನೆನಪಿಟ್ಕೊಂಡು ಕೊರಗ್ತಿರ್ತಾನು. ನಾನು ಮಂಜುನಾಥ್ ಪೈ, ನಮಸ್ಕಾರ್ ನಮಸ್ಕಾರ್ ನಮಸ್ಕಾರ್.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ಕಾರ್ಯಕ್ರಮದ ಮೊದಲ

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ಕಾರ್ಯಕ್ರಮದ ಮುಂದಿನ

ಇದುವರೆಗೂ ಕೇಳಿದ್ರೆ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ ಇದು 90.4 FM KLE ಕನಸು ಮಂಜುನಾಥ್ ಪೈ ನಾನು ನಮಸ್ಕಾರ.

0: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08 3 1 2 4 8 6 2 8 6.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ ಸ್ಥಳೀಯ ಕಲಾವಿದರಿಗಾಗಿರುವ ಕಾರ್ಯಕ್ರಮ ಗೀತ ಸಂಗಮ. ಕಾರ್ಯಕ್ರಮದಲ್ಲಿ ಸಂಕೇಶ್ವರದ ಸ್ವರ ಸಾಧನ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಲಿದ್ದಾರೆ.

ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೀಣಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM ವೇಣು

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ರೇಡಿಯೋಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದ್ರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ

ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸ್ ಗುಸ್ ಗುಸ್ ಆದಂಗೆ. ಅದು ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರ ಎದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ ಅವರು, ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.

0: ಇದುವರೆಗೂ ಕೇಳಿದ್ರಿ ಸ್ಥಳೀಯ ಕಲಾವಿದರಿಗಾಗಿರುವ ಕಾರ್ಯಕ್ರಮ ಗೀತಾ ಸಂಗಮ. ಕಾರ್ಯಕ್ರಮದಲ್ಲಿ ಸಂಕೇಶ್ವರದ ಸ್ವರ ಸಾಧನ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳಾದ ಲೀನಾ, ಜಯಶ್ರೀ, ಸುಧಾ, ಶ್ರೀದೇವಿ, ವಿದ್ಯಾಶ್ರೀ, ಜಯಶ್ರೀ, ಪ್ರೀತಿ, ರಾಜಶ್ರೀ ಹಾಗೂ ಹಾರ್ಮೋನಿಯಂ ಸಾಥ್ ನೀಡಿದವರು ಮಹಾದೇವ್ ಸುತಾಚಾರಿ, ತಬ್ಲಾ ಸಾಥ್ ನೀಡಿದವರು ರಾಹುಲ್ ಮಂಡೋಳ್ಕರ್ ಅವರು. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರವಿದು. ನಮಸ್ಕಾರ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಈಗ ಪ್ರಸಾರವಾಗಲಿದೆ KLE ಚಿತ್ರಮಾಲಾ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ಚಾಂದಿನಿ, ಚಿತ್ರ ಏ, ಗಾಯಕರು LN ಶಾಸ್ತ್ರಿ ಹಾಗೂ ಪ್ರತಿಮಾ ರಾವ್, ಸಂಗೀತ ನಿರ್ದೇಶಕರು ಗುರುಕಿರಣ್, ಸಾಹಿತ್ಯ ಮುರಳಿ ಮೋಹನ್. ಹಾಡನ್ನ ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 FM KLE ಕನಸು ಕಾರ್ಯಕ್ರಮ KLE ಚಿತ್ರಮಾಲಾ. ಮುಂದಿನ ಗೀತೆ ಅಮೃತ ವರ್ಷಿಣಿ. ಗಾಯಕರು SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಸಂಗೀತ ನಿರ್ದೇಶಕರು ದೇವ. ಸಾಹಿತ್ಯ KLE ಕಲ್ಯಾಣ್.

ಕಾರ್ಯಕ್ರಮದ ಮುಂದಿನ ಗೀತೆ ಗೂಗ್ಲಿ ಗಂಡಸರೇ. ಸಾಹಿತ್ಯ ಪವನ್ ವಡಿಯರ್, ಸಂಗೀತ ಜೋಶ್ವಾ ಶ್ರೀಧರ್, ಚಿತ್ರ ಗೂಗ್ಲಿ, ಗಾಯಕರು ಹರಿಚರಣ್. ಹಾಡನ್ನ ಕೇಳಿ ಆನಂದಿಸಿ.

ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ಮುಂದಿನ ಗೀತೆ ಹುಡುಗಿ ಕಣ್ಣು. ಚಿತ್ರ ರತಾವರ, ಗಾಯಕರು ಶ್ರೀ ಮುರಳಿ, ಸಾಹಿತ್ಯ ಯೋಗರಾಜ್ ಭಟ್ ಹಾಗೂ ಸಾಯಿ ಸರ್ವೆ, ಸಂಗೀತ ನಿರ್ದೇಶಕರು ಧರ್ಮ ವಿಶೇಷ್. ಹಾಡನ್ನ ಕೇಳಿ ಆನಂದಿಸಿ.

ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ ನಿಮ್ಮ ಯಶಸ್ಸಿನ ಭರವಸೆ.

0: ಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0832 ಅಥವಾ www.aletech.ac.in ಗೆ ಭೇಟಿ ನೀಡಿ.
1: माहेश्वरी अंध मुला मुलींच्या शाळेमध्ये 2026 आणि 27 या नूतन वर्षासाठी प्रवेश प्रक्रिया सुरू झाली आहे. पहिली ते 10वी पर्यंतच्या अंध विद्यार्थ्यांसाठी अत्युत्तम वसतिगृह शाळा असून गरीब आणि ग्रामीण भागातून आलेले 120 विद्यार्थी येथे शिक्षणाचा सध्या लाभ घेत आहेत. या शाळेमध्ये इयत्ता 1 ते 10वी पर्यंतच्या विद्यार्थ्यांना मोफत वस्ती, जेवण यासह ब्रेल लिपीमध्ये शिक्षण देण्यात येते. शिक्षणाबरोबरच संगीत

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೇಳಿ, ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಬೆಳಗಾವಿ ಯೇತೆ. ಜನ್ಮಲೇಲ್ಯಾ ಮುಲಾಂಪಾಸೂನ್ ತೆ ವಯೋ ಉರ್ಧಾನ್ಪರ್ಯಂತ ದಾತಾಂಚಿ ಟ್ರೀಟ್ಮೆಂಟ್, ಜ್ಯಾಮಧ್ಯೆ ದಾತಾಂಚಿ ಸ್ವಚ್ಛತಾ, ದಾತ್ ಕಾಢಣೆ ಆಣಿ ಬಸವಣೆ, ವಾಕಡೆ ದಾತ್ ಸರಳ ರೇಷೆತ್ ಕರಣೆ, ಚಿರಲೇಲೆ ಓಟ, ಅಪಘಾತಾಮುಳೆ ಡೋಕ, ಮಾನ, ಚೆಹರಾ ಆಣಿ ತೊಂಡಾಶಿ ಸಂಬಂಧಿತ ಸರ್ಜಿಕಲ್ ಟ್ರೀಟ್ಮೆಂಟ್, ಡೋಳೆ, ನಾಕ ಆಣಿ ಕಾಣ ಯಾಂಚಿ ಕೃತ್ರಿಮ ಪ್ಲೇಸ್ಮೆಂಟ್, ತೊಂಡಾಚ್ಯಾ ಕರ್ಕರೋಗಾವರ್ತಿ ಉಪಚಾರ, ತಸೆಚ ದಾತಾಂಚಾ ಪಿವಳೆಪಣಾ ದೂರ ಕರಣೆ ಆಣಿ ಬರೆಚ ಕಾಹೀ. ಯಾ ಸರ್ವ ಸುವಿಧಾಂಚಾ ಲಾಭ ಘೇಣ್ಯಾಸಾಠಿ ಭೇಟ ದ್ಯಾ ಕೇಳಿ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೇಳಿ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ಆಮಚಾ ಫೋನ್ ನಂಬರ್ 08312470362 ಆಣಿ 9448998331.

ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮವಿದು ಸಂಧ್ಯಾ ಸಮಯ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮ. ಜೀವನದ ಸಂಜೆಯಲ್ಲಿ ನಿಂತು ಹಿಂತಿರುಗಿ ನೋಡಿದಾಗ ಕಳೆದು ಹೋದ ದಿನಗಳು ನಿಜಕ್ಕೂ ಎಷ್ಟೊಂದು ಮಧುರವಾಗಿತ್ತು ಅಥವಾ ಎಷ್ಟೊಂದು ಯಾತನಾಮಯವಾಗಿತ್ತು. ಆದ್ರೆ ಜೀವನ ಸಾಗ್ತಾ ಬಂತು, ಮುಂದೆ ನಡೀತಾ ಹೋದ್ವಿ. ಮುಂದಿನ ಜೀವನ, ಈ ಒಂದು ಪ್ರಶ್ನಾರ್ಥಕ ಚಿಹ್ನೆ ಪ್ರತಿಯೊಬ್ಬರ ಹಿರಿಯರ ಮನಸ್ಸಿನಲ್ಲಿ. ಈ ಒಂದು ಪ್ರಶ್ನೆ ಎಷ್ಟೋ ಹಿರಿಯರ ನಿದ್ದೆಯನ್ನ ಗೆಡಿಸಿರಬಹುದು, ಹಾಗೇನೆ ಎಷ್ಟೋ ಹಿರಿಯರನ್ನ ಕಂಗೆಡಿಸಿರಬಹುದು. ಆದ್ರೆ ಕೆಲವು ಹಿರಿಯರು ಈ ನಿವೃತ್ತಿ ಅನ್ನುವ ಪದವನ್ನು ಮೆಟ್ಟಿ ನಿಂತು, ಇಲ್ಲ ನನಗೆ ವಯಸ್ಸೇ ಆಗಿಲ್ಲ, ನಾನು ಬಹಳಷ್ಟು ಚೆನ್ನಾಗಿ ಬದುಕ್ತೀನಿ, ಅದು ಕೂಡ ಸಕಾರಾತ್ಮಕ ಚಟುವಟಿಕೆಗಳ ಜೊತೆಗೆ ಅನ್ನುವ ಒಂದು ನಿರ್ಧಾರವನ್ನು ಮಾಡ್ಕೊಳ್ತಾರೆ. ಇಂತಹವರಿಗೆ ಖಂಡಿತ ಮುಪ್ಪಿಲ್ಲ. ಇಂತಹದ್ದೇ ಒಬ್ಬ ಹಿರಿಯರು ಇಂದು ನಮ್ಮ ಕೆಯಲ್ಲಿ ವೇಣುಧ್ವನಿ ನಿಲಯದಲ್ಲಿ, ಶ್ರೀಮತಿ ಸುಮಂಗಲಾ ಮಧುಸೂದನ್ ದೊಡ್ಮನಿಯವರು. ಇವರು ಕೆಎಲ್ಇ ಗುಲಗಂಜಿ ಅರಟಾಳ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಇತಿಹಾಸ ಉಪನ್ಯಾಸಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಉಪನ್ಯಾಸಕರು ಅನ್ನೋದಕ್ಕಿಂತ ಎಲ್ಲರ ಪ್ರೀತಿಯ ಅಮ್ಮ ಆಗಿದ್ರು ಅಂತಾನೆ ಹೇಳಬಹುದು.
1: ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
2: ಶರಣು ಶರಣಾರ್ಥಿ ಎಲ್ಲ ಮಾನವ ಬಂಧು ಬಾಂಧವರಿಗೆ.
0: ಈಗ ಮೇಡಮ್ ನಾವು ಹೇಳ್ತಾ ಇರ್ತೀವಿ, ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಮಧುರವಾದ ಅನುಭವ ಅಂದ್ರೆ ಅವರ ಬಾಲ್ಯ ಆಗಿರುತ್ತೆ. ತಾವು ಈಗ ತಮ್ಮ ಮೊಮ್ಮಕ್ಕಳ ಬಾಲ್ಯವನ್ನ ನೋಡುವಾಗ ನಿಮ್ಮ ಬಾಲ್ಯ ಏನಾದ್ರೂ ನೆನಪಾಗುತ್ತಾ? ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ. ಹಾಗೇನೆ
2: ಬಾಲ್ಯದ ಬಗ್ಗೆ ಹುಟ್ಟಿದ್ದು ನಾನು ನಮ್ಮ ತಂದೆ ಸಂಗನ್ ಬಸಪ್ಪ ಸಂಗಪ್ಪ ಬಿಂಜವಾಡಗಿ ಮಾಮಲೆದಾರಾಗಿದ್ರು. ಬಹಳ ಕಷ್ಟದಿಂದ ಆ ಒಂದು ಪದವಿಯನ್ನ ಪಡೆದ್ರು. ಆ ಹುದ್ದೆಗೆ ಬಂದದ್ದು ಎಲ್ಲಾ ರೀತಿಯಿಂದ ಶ್ರಮ. ಆನಂತರ ತಮ್ಮ ಕರ್ತವ್ಯ ನಿಷ್ಠೆ, ಅವರ ಸಹಪಾಠಿಯಾಗಿದ್ದವರು ವೈಸ್ ಚಾನ್ಸಲರ್ ಆದಂತ ಆರ್ ಸಿ ಹಿರೇಮಠ ಅವರು, ಆನಂತರ ವಿದ್ಯಾಭ್ಯಾಸದ ಮಂತ್ರಿಗಳಾದಂತ ಜಿ ಬಿ ಶಂಕರ್ ರಾವ್ ಅವರು ಓದಿದ್ದು ಕೇಳಿ, ಯಾಕಂದ್ರೆ ನಮ್ಮ ತಂದೆಗೆ ಓದ್ಲಿಕ್ಕೆ ಪುಸ್ತಕ ಸಹಿತ ಇರಲಿಲ್ಲ. ಸ್ವಾಮಿಗಳ ಆಶೀರ್ವಾದದಿಂದ ಮಠದಲ್ಲಿ ಉಳಿದು ಅವರು ಕಲಿತರು. ಅವರು ಓದಿದ್ದನ್ನ ಕೇಳಿ ಹೆಚ್ಚಿಗೆ ಅಂಕಗಳನ್ನ ಪಡೆದಿದ್ದನ್ನ ನಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ರು. ಅವರ ಆದರ್ಶ ನಮಗೆ ದಾರಿದೀಪ ಆಯ್ತು. ನಾವು ಹುಟ್ಟಿದ್ದು ಇದೇ ಬೆಳಗಾವಿಯಲ್ಲಿ, ಅವರು ಜಿಲ್ಲಾ ಆಫೀಸ್ನಲ್ಲಿ ಆಡಳಿತದಲ್ಲಿ ಅವರು ಕೆಲಸವನ್ನ ಕಾರ್ಯವನ್ನ ಮಾಡ್ತಾ ಇದ್ರು. ನಾವು ಹುಟ್ಟಿದ್ದು 1960 ವರ್ಷವನ್ನ ಮಾತ್ರ ಹೇಳ್ತೀವಿ, ಯಾಕೆ ಅಂತಂದ್ರೆ ನಮಗೆ ಈಗ 64 ಮುಗಿದು 65 ಪ್ರಾರಂಭ. ನಿಮ್ಮ ಒಂದು ಸಂಧ್ಯಾ ಸಮಯಕ್ಕೆ ನಮ್ಮನ್ನ ಕರೆದು ನೀವು 4 ಮಾತನ್ನ ಆಡ್ರಿ ಅಂತ ಮುದ್ದು ಮಗಳಾದಂತ ಅನುಪಮ ಹೇಳಿದಾಗ ನಾನು ಹೇಳಿದೆ, ಏನಮ್ಮ ನೀನೇ ಒಳ್ಳೆ ಗುಣವಂತಿ ಇದೀಯಾ, ನಮ್ದೆಲ್ಲ ಯಾಕೆ, ಎಲ್ಲಾ ರೀತಿಯಿಂದ ತಿಳಿದವರಿದ್ದೀರಾ, ನೀವೇ ನಮಗ್ ವ್ಯಕ್ತ ಮಾಡಬಹುದು ಹೀಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳಿದಾಗ, ಇಲ್ಲಮ್ಮ ನೀವು ಬಂದು ಮಾತಾಡಿ ಅಂತ ಹೇಳಿದಾಗ ಒಪ್ಪಿಕೊಂಡ್ವಿ. ನಮ್ಮ ಬಾಲ್ಯ ಅಂತಂದ್ರೆ ಇಲ್ಲಿ ನಾವು ಹುಟ್ಟಿದಾಗ ಕಸ್ಬೇಕರ್ ಡಾಕ್ಟರ್ ತಿದ್ದು ಮೆಟ್ಗುಡ್ಡಲ್ಲಿ. ನಮ್ಮ ತಾಯಿ ಗೋಕರ್ಣಕ್ಕೆ ಹೋದಾಗ ಪೂಜೆಗೆ ನಾನು ಹೊಟ್ಟೆಯಲ್ಲಿ ಇದ್ದಾಗ ಆ ತಂದೆ ಆಶೀರ್ವಾದ. ಅಂತ ಪುಣ್ಯಾತ್ಮರ ಒಂದು ಹುಟ್ಟೆಯಲ್ಲಿ ಹುಟ್ಟಿದ್ದು ನಮ್ಮ ದೈವ, ಒಂದು ಅಭಿಮಾನದ ವಿಷಯ ಅಂತ ಹೇಳ್ಬೋದು. ಹಿಂದೂ ಸಂಸ್ಕೃತಿ ಸಂಸ್ಕಾರ ನಮ್ಮ ನರನಾಡಿಗಳಲ್ಲಿ ಹರಿಬೇಕು ಅಂತಂದ್ರೆ ತಂದೆ ತಾಯಿ ದೇವತೆಗಳ ಒಂದು ಬಾಲ್ಯದಲ್ಲಿ ಅವರ ಒಂದು ಮಡಿಲಲ್ಲಿ ನಾವು ಅವರ ಒಂದು ವೇದ ವಾಕ್ಯಗಳಲ್ಲಿ ತಲೆಬಾಗಿ ನಡೆದಾಗ ಮಾತ್ರ ಆ ಸಂಸ್ಕಾರ ನಮಗೆ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಯಾಕೆಂದ್ರೆ ನಮ್ಮ ಮಾನವ ಒಂದು ಸಂಸ್ಕೃತಿ ಅಂತಂದ್ರೆ ಸತ್ಯ ಪ್ರೇಮ ವಿಶ್ವಾಸದ ಒಂದು ಅಡಿಪಾಯದ ಮೇಲೆ ನಿಂತಿದೆ. ಅದು ಇದ್ದಾಗನೇ ದೇವರು ಅನ್ನೋದನ್ನ ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ನನ್ನ ಬಾಲ್ಯದಲ್ಲಿ ನಾನು ಸಕ್ರಿ ಹೈಸ್ಕೂಲ್ ಬಾಗಲಕೋಟದಲ್ಲಿ ಪ್ರೈಮರಿ, ನನ್ನ ಗೆಳತಿ ಲತಾ ಶಿವನಾಯ್ಕರ್ ಈಗ ಡಾಕ್ಟರ್ ಕೂಲಿ ಅವರ ಹೆಂಡತಿ, ಇಲ್ಲೇ ನಮ್ಮ ಒಂದು ನರ್ಸಿಂಗ್ ಕಾಲೇಜ್ನಲ್ಲಿ ಅವರು ಪ್ರಾಂಶುಪಾಲರ್ ಆಗಿದ್ರು. ಒಂದು ಕಾರ್ಯಕ್ರಮದಲ್ಲಿ ಸ್ಕೌಟ್ ಅಂಡ್ ಗೈಡ್ ನಾನು ಕಾಲೇಜಿನಿಂದ ಭಾಗವಹಿಸಿದಾಗ ಆ ಒಂದು ಕಾರ್ಯಕ್ರಮದಲ್ಲಿ ಅವಳು ಭೇಟಿಯಾಗಿ ನನ್ನ ಗುರುತು ಹಿಡಿದು ಮಾತಾಡಿದ್ಲು. ಇವತ್ತಿಗೂ ಕೂಡ ಅವಳ ಜೊತೆ ನಂದು ಸಂಪರ್ಕ ಇದೆ.
0: ಅಂದ್ರೆ ಹುಟ್ಟಿ ಬೆಳೆದಿದ್ದಿಲ್ಲ ಬೆಳಗಾವಿಯಲ್ಲಿ.
2: ಬೆಳಗಾವಿಯಲ್ಲಿ
0: ಬಾಗಲಕೋಟೆದಲ್ಲಿ ವಿದ್ಯಾಭ್ಯಾಸ ಅಂದ್ರಿ, ತಂದೆಯವರಿಗೆ ಏನಾದ್ರೂ ಅಲ್ಲಿಗೆ ವರ್ಗ?
2: ನಮ್ಮ ತಂದೆ ಹುನಗುಂದದಲ್ಲಿ ತಹಸೀಲ್ದಾರ್ ಅಂತ ಇದ್ರು, ನಾವು ಬಾಗಲಕೋಟದಲ್ಲಿ ಇರ್ತಿದ್ವಿ. ದೊಡ್ಡಪ್ಪ ಹೊಕ್ರಾಣಿ ಅವರು ಒಕಾರದಲ್ಲಿ, ತಾಯಿ ತವ್ರ ಮನೆ ಅಲ್ಲೇ ಬಾಗಲಕೋಟೆ ಹತ್ರನೇ ನಂದ್ಯಾಳ್ ಅಂತ.
0: ಈಗ ಮೇಡಮ್ ಬಾಲ್ಯದ ಘಟನೆಗಳನ್ನ ನೆನಪು ಮಾಡ್ಕೊಂಡಾಗ ನಿಮ್ಗೆ ಯಾವ ಒಂದು ಘಟನೆ ತುಂಬಾ ನೆನಪಾಗುತ್ತೆ?
2: ನಮ್ಮ ಅಜ್ಜಿ ಕೈ ಹಿಡ್ಕೊಂಡು ನಾನು ನಡ್ತಾ ಇದ್ದಿದ್ದು ನಮ್ಮ ತಂದೆ ತಾಯಿ ಸಂಗಮ್ಮ ಸಂಗಮ್ಮಜ್ಜಿ, ಅವಳ ಮಾತುಕತೆ ಪ್ರೀತಿ ವಾತ್ಸಲ್ಯ ಬಹಳ ಖುಷಿ ಅನ್ಸುತ್ತೆ ನೆನಪು ಮಾಡ್ಕೊಂಡಾಗ. ನನ್ನ ಮೇಲೆ ಬಹಳ ಇದ್ಲು ಅವಳು, ಯಾಕೆಂದ್ರೆ ಒಂದು ಉಪ್ಪಿನಕಾಯಿ ಕೊಡೆ ಉಪ್ಪಿನಕಾಯಿ, ಅವಳಿಗೆ ಒಂದು ಒತ್ತಡಕ್ಕೆ ಆ ಗುಳಿಗೆಗಳನ್ನ ಕೊಡ್ತಾ ಇದ್ರು. ನಾವೀಗೆಲ್ಲ ಬ್ಲಡ್ ಪ್ರೆಷರ್ ಅಂತೀವಲ್ಲ ಅದಕ್ಕೆ, ಆ ಒಂದು ಉದ್ವೇಗಕ್ಕೆ ಅದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ ದೇಹದಲ್ಲಿ. ಅದಕ್ಕೆ ಉಪ್ಪಿನಕಾಯಿ ಅನ್ನೋದು ಕೊಡ್ತಿದ್ದಿಲ್ಲ
3: ಒಂದು ಸ್ವಲ್ಪ.
2: ನನ್ನ ಹೆಸರು ಸುಮಂಗ್ಲ, ಮಂಗ್ಲ ಅಂತಿದ್ರು ಅವಾಗ. ಮಂಗ್ಲ, ಒಂದಿಟ್ಟ ಉಪ್ಪಿನಕಾಯಿ ತಂದು ಕೊಡೆಯವ. ಅಜ್ಜಿ, ಕೊಡ್ಬೆ ನೀನು ಅದನ್ನ ತಿಂದೆ ಅಂದ್ರೆ ತ್ರಾಸ ಆಗತ್ತೆ, ಒಂದಿಟ್ಟ ಕೊಡ ಮಂಗ್ಲಿ, ನಿನ್ನ ಅಂಗಳು ಉರಿಲಿ ಅಂತಿದ್ರು. ಆ ಪ್ರೀತಿ ವಾಕ್ಯ, ಪ್ರೀತಿ ನುಡಿ, ಅಂತರಾಳದ ಒಂದು ವಾತ್ಸಲ್ಯ ಮರೀಲಿಕ್ಕೆ ಸಾಧ್ಯ ಇಲ್ಲ. ಲೌಕಿಕ ಸಂಪತ್ತಿನ ಸಂಪತ್ತು ಅದ್ರ ಮುಂದೆ ತೃಣ ಮಾತ್ರ.
3: ಆವಾಗ ನಿಮ್ಮ ಬಾಲ್ಯದಲ್ಲಿ ಆಟೋಟಗಳು ಎಲ್ಲ ಯಾವ ರೀತಿ ಇರ್ತಾ ಇತ್ತು ಅಮ್ಮ?
2: ನಾವು ಈ ಶ್ರಾವಣ ಮಾಸ ಬರ್ತಾ ಇದೆ ಅಲ್ಲ, ನಮ್ಮ ಹಬ್ಬಗಳಲ್ಲಿ ಪ್ರಥಮ ಹಬ್ಬ ಶ್ರಾವಣ ಮಾಸ, ನಾಗರ ಪಂಚಮಿ. ಅವಾಗ ಗಿಡಕ್ಕೆ ಜೋಕಾಲಿ ಕಟ್ಟಿ, ಚಕ್ಲಿ ಕಟ್ಟಿ, ಉಂಡಿ ಕಟ್ಟಿ, ಕರ್ಚಿಕಾಯಿ ಕಟ್ಟಿ, ಏನ್ ಜೀಕ್ ಹೊಡೋದ ಏನ್ ಅದನ್ನ ತಿಂತಿದ್ವಲ್ಲ, ನನಗೆ ಬಾಳ ಖುಷಿ ಅನಿಸ್ತಿತ್ತು. ದೊಡ್ಡ ಮರಕ್ಕ ಜೋಕಾಲಿ ಕಟ್ತಿದ್ವಿ. ಆಮೇಲೆ ಇನ್ನೊಂದು ಅಂತಂದ್ರ ನಮಗಲ್ಲಿ ಖೋಖೋ ಆಡಿಸ್ತಿದ್ರು. ಅದನ್ನ ಬಹಳ ನಾವು ಅದರಲ್ಲೆಲ್ಲ ಪಾತ್ರ ವಹಿಸ್ತಾ ಇದ್ವಿ. ಆಮೇಲೆ ನಮ್ದು ಧಾರವಾಡಕ್ಕ ಅಪ್ಪಾಜಿಗೆ ಇದು ಆದ ಬಂದಾಗ ಭಾಷಲ್ ಮಿಷನ್ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ನಮ್ದು ಒಂದು ವಿದ್ಯಾಭ್ಯಾಸ ಪ್ರಾರಂಭ ಆಯ್ತು, ಮತ್ತೆ ಪುನರ ಮುಂದುವರೆಯಿತು. ಅಲ್ಲಿ ಬೆಂಗಳೂರಿಂದ ಅವಾಗ ಈ ಬಾಸ್ಕೆಟ್ ಬಾಲ್ ಅದನ್ನ ಕಲ್ಸಾಕ ಒಬ್ರು ಬಂದಿದ್ರು, ಅದನ್ನ ನಾವು ಕಲೀಲಿಕ್ಕೆ ಅವಕಾಶ ಆಯ್ತು. ಆಮೇಲೆ ಈಗ ಚಂಡನ್ನ ಎಸೆಯುವ ಕಾರ್ಯಕ್ರಮ, ಅದರಲ್ಲಿ ನಾವು ನಮಗೆ ಕಲಿಸ್ತಿದ್ದಂತ ಆ ಒಂದು ಗುರುಮಾತೆಯರಿಗೆ ನಮಗೆ ಬಾಲ ಒಗಿತೀವಿ ಅಂತಂದ್ರೆ ಹೆದರು ಹಿಂದಕ್ಕೆ ಸರಿಯುತ್ತಿದ್ರು.
3: ಅಷ್ಟು ರಭಸವಾಗಿ ಆಟ,
2: ರಭಸವಾಗಿ ಉತ್ಸಾಹದಿಂದ ಆ ಒಂದು ಆಟದ ಒಂದು ಸಂಭ್ರಮವನ್ನ ಆನಂದಿಸ್ತಾ ಇದ್ವಿ. ಅವೆಲ್ಲ ನೆನಪಾಗ್ತಾವ. ನಮ್ ಕಲಿಸಿದ ಗುರುಗಳು, ಉಪಾಧ್ಯಾಯ ಟೀಚರು, ಗಲಗಲಿ ಟೀಚರು, ಆಮೇಲೆ ಹಿರೇಮಠ್ ಸರು, ಎಜ್ರಾ ಟೀಚರು, ಅವರೆಲ್ಲ ಒಂದು ಗುರುಮಾತೆಯರು, ಗುರುಗಳು ನೋಡಿದ್ರೆ ನೆನಪಾಗ್ತೈತಿ. ಪೈ ಸರು ಬಾಳ ಚಂದ ಚಂದ ಕಲಿಸ್ತಿದ್ರು ಅವ್ರು. ಅವ್ರು ಕಲಿಸಿದ್ದು ನಮ್ಗೆ ಹಿಂಗ್ ಕಣ್ಣು ಪಿಡ್ಕಸ್ಲಾರ್ದ ಕೂಡ್ತಿದ್ವಿ ನಾವು. ಮುಂದಿನ ಒಂದು ಮೊದಲೇ ಒಂದು ಬೆಂಚಿನ ಮೇಲೆನ ಕೂಡ್ತಿದ್ವಿ ನಾವು. ಆಮೇಲೆ ಅವರು ಹೇಳ್ತಿದ್ರು ಅವಾಗೇನೆ, ಅವಾಗ ನಮಗ ಕಲಿಸುವಾಗನ ಆಂಗ್ಲ ಒಂದು ಭಾಷೆಯನ್ನು ಕೂಡ ನಾವು ಸುಲಲಿತವಾಗಿ ಮಾತಾಡ್ಲಿಕ್ಕೆ ಕಲಿತ್ವಿ. ನಮ್ಗೆ ಹೇಳ್ತಿದ್ರು ನಮ್ದು, ಯಾಕಂದ್ರೆ ಪದವಿವರೆಗೂ ನಮ್ದು ಕನ್ನಡ ಮಾಧ್ಯಮ, ನಾವು ಸುಲಲಿತವಾಗಿ ಇಂಗ್ಲಿಷ್ ಮಾತಾಡೋದನ್ನು ಕೇಳಿ ಎಲ್ಲರೂ ಕೇಳ್ತಿದ್ರು, ನೀವು ಆಂಗ್ಲ ಮಾಧ್ಯಮದಲ್ಲಿ ಕಲ್ತೀರೇನ್ರಿ, ನಿಮ್ದು ಆಂಗ್ಲ ಮಾಧ್ಯಮ ಅನ್ರಿ, ಶುದ್ಧ ಕನ್ನಡ ಮಾಧ್ಯಮ ಅಂತ ಹೇಳ್ತಿದ್ವಿ ನಾವು ಎದಿ ತಟ್ಟಿ. ಅದೆಲ್ಲ ನೆನಪಾಗ್ತದೆ.
3: ಅಂದ್ರೆ ನೀವು ಇಷ್ಟೊಂದು ಜನ ಗುರುಗಳ ಬಗ್ಗೆ, ಇಷ್ಟೊಂದು ಗುರುಗಳ ಹೆಸರನ್ನ ನೆನಪು ಮಾಡ್ಕೊಂಡ್ರಿ ಈ ಸಮಯದಲ್ಲೂ ಕೂಡ. ಹೇಗೆ ಆಗ ಹೇಗಿತ್ತು ನಿಮ್ಮ ಗುರು ಶಿಷ್ಯ ಪರಂಪರೆ ಅನ್ನುವಂಥದ್ದು?
2: ಬಹಳ ಇಷ್ಟು ಸುಂದರವಾಗಿತ್ತು, ಇಷ್ಟು ಒಂದು ಭಯಭಕ್ತಿ ಅನ್ನೋದಿತ್ತು. ಅವರ ಮಾತು ಅಂತಂದ್ರೆ ಅಮೃತ ವಾಣಿ ಹಂಗಿತ್ತು. ಮಕ್ಕಳು ಎಲ್ಲಾ ಒಂದು ಬೆಳವಣಿಗೆ, ಈಗ ಪುಸ್ತಕದಲ್ಲಿ ಓದಿ ಓದಿದ ತಕ್ಷಣ ನೂರಕ್ಕೆ ನೂರು ಮಾರ್ಕ್ಸ್ ತೆಗೆದು ಅದ್ರ ಕಡೆ ಬೆಲೆ ಕೊಡ್ತಾರ. ಅವ್ರ ವೇಷಭೂಷಣ, ನುಡಿ ನಡೆ, ಅದ್ರ ಕಡೆ ಬೆಲೆ ಕೊಡಲ್ಲ. ಖರೆ ನಾವು ಅದನ್ನ ಶಪಥ ಮಾಡಿದ್ವಿ. ಮೊದಲು ನಮ್ಮ ರೀತಿ ನೀತಿ ಸಂಸ್ಕಾರ ಮಕ್ಕಳ ನರನಾಡಿಗಳಲ್ಲಿ, ಯಾಕಂದ್ರೆ ಅಭ್ಯಾಸ ವಿದ್ಯಾಭ್ಯಾಸ ಅಂತಂದ್ರೆ ನೂರಕ್ಕೆ ನೂರು ಅಂಕಗಳನ್ನು ಪಡೆಯೋದಲ್ಲ, ವ್ಯಕ್ತಿತ್ವದ ಬೆಳವಣಿಗೆ ವಿದ್ಯಾಭ್ಯಾಸ, ಸಂಪೂರ್ಣ ವ್ಯಕ್ತಿತ್ವದ ಬೆಳವಣಿಗೆ. ನಡೆ ನುಡಿ, ಹಿರಿಯರು ಕಿರಿಯರು ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ನಮ್ಮ ವೇಷಭೂಷಣ ಇರಬೇಕು, ಅದಕ್ಕೆ ಮಹತ್ವ ಕೊಟ್ಟಾಗ ಮಾತ್ರ ನಮ್ಮ ಸಂಸ್ಕಾರದ ಹೊಂಬೆಳಕು ನಮ್ಮ ಸುತ್ತಮುತ್ತಲು ರಕ್ಷಾ ಕವಚವಾಗಿರ್ತದೆ, ಇಲ್ಲಾಂದ್ರೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕನ್ಗೋಟಿಗೆ ಟೀಚರು ಹಿಂದಿ ಹೇಳ್ತಿದ್ರು, ಬಹಳ ಚಂದ ಅನಿಸ್ತೈತಿ, ಇವತ್ತಿಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಗಲಗಲಿ ಟೀಚರು ಮುಖದ ಮೇಲೆ ಒಂದು ಕೂದಲು ಹಿಂಗ್ ಬಂತವನ ಪಟ್ ಅಂತ ಕಪಾಳ ಹೊಡಿತಿದ್ರು, ಕಣ್ಣು ಹಾಳಾಕವ್ ನಿಮ್ಮ, ಮುಂದ ಕೂದಲು ಬಂದ್ರ ಕಣ್ಣು ಹಾಳಾಕವು, ಹಂಗೆಲ್ಲ ಮಾಡಬಾರ್ದು, ಚಂದಾಗಿ ಬಾಚ್ಕೋಬೇಕು ಅಂತೇಳಿ ಹೇಳ್ತಿದ್ರು. ಅದನ್ನೆಲ್ಲ ನೆನಪಾದ್ರೆ ಅವ್ರಿಗೆ ಎಷ್ಟು ಮಕ್ಕಳ ಮೇಲೆ ಇದು ವ್ಯಕ್ತಿತ್ವದ ಬೆಳವಣಿಗೆ, ಆರೋಗ್ಯದ ಮೇಲೆ ಲಕ್ಷ, ಎಲ್ಲಾ ರೀತಿಯಿಂದ ನಮಗೆ ಆ ಪದದ ಆಳಕ್ಕೆ ಹೋಗಿ ಅರ್ಥವನ್ನು ಹುಡುಕು ಅಂತ ಹೇಳ್ತಾರಲ್ಲ, ಹಂಗ ಜೀವನದ ಸತ್ಯವನ್ನ ತಿಳಿಸ್ಕೊಡ್ತಿದ್ರಲ್ಲ ಅವರು, ನಿಜಕ್ಕೂ ಇವತ್ತು ಈ ಕಾಲ ವಶರಾದರೂ ಕೂಡ ನಮಗೆ ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಅನ್ನೋದನ್ನ ಹೆಮ್ಮೆ ಪಡ್ತೀವಿ. ನಾವು ನಮ್ಮ ಜೊತೆ ಕೈ ಹಿಡಿದು ನಡೆಸ್ತಾ ಇದ್ದಾರೆ ನಮ್ಮ ತಂದೆ ತಾಯಿ ಆದಂತ ದೇವತೆಗಳು ಕೂಡ, ಅವರು ಕೂಡ ನಮ್ಮ ಜೊತೆ ಇದ್ದಾರೆ ದೇವರ ಕೃಪಾಶೀರ್ವಾದದಿಂದ ಅಂತ ತಿಳ್ಕೊಂಡಿದ್ದೀನಿ ನಾನು.
3: ಮೇಡಮ್, ಈಗ ತಾವು ಗುರುಗಳ ಬಗ್ಗೆ ಇಷ್ಟೆಲ್ಲ ಹೇಳಿದ್ರಿ, ಈಗ ಹೇಗಿದೆ? ಈಗ ತಾವು ಕೂಡ ಒಬ್ಬ,
2: ಈಗ ನಾವು ಕಲಿಸ್ತಿರ್ಬೇಕಾದ್ರೆ ನಾವು ಪ್ರತಿಜ್ಞೆ ಮಾಡಿದ್ವಿ ಅವ್ರಿಗೆ, ನಾವು ಗುರು ಮಾತೆ, ಮಾತೆ ಅಂತಂದ್ರೆ ತಾಯಿ, ಗುರು ಮಾತೆ ಅನ್ನೋದು ಬಹಳ ಪವಿತ್ರವಾದಂತ ಒಂದು ವೃತ್ತಿ. ಅಲ್ಲಿ ನಾವು ಜೀವನದಲ್ಲಿ ಹಡದ ಮಕ್ಕಳಿಗೆ ಮಾತ್ರ ತಾಯಿ ಆಗ್ಬೋದು, ಪಡೆದ ಮಕ್ಕಳಿಗೆ ತಾಯಿ ಆಗುವ ಭಾಗ್ಯ ಗುರುಮಾತೆ ಆದಾಗ ಸಿಗ್ತದೆ.
3: ಖಂಡಿತ
2: ಆ ಭಾಗ್ಯ ನಾ ಶರಗೊಡ್ಡಿ ಬೇಡಿದ್ದೆ. ನಾನು ಪದವಿ ಪೂರ್ವ, ನಾನು ಜಗದ್ಗುರು ತೋಂಟದಾರ್ಯ ಪದವಿ ಮತ್ತು ಪದವಿ ಪೂರ್ವ ಎರಡೂ ಇತ್ತದು ಪದವಿ ಕಾಲೇಜು. ಅಲ್ಲಿ ನಾನು 12ನೇ ಆದಮೇಲೆ ಪಿ ಯು ಸಿ ಅನ್ನ ಕಲಿತಿರ್ಬೇಕಾದ್ರೆ, ಅಲ್ಲಿ ನಾನು ಕಲಿತಿರ್ಬೇಕಾದ್ರೆ ನನಗೆ ವಿದ್ಯಾಭ್ಯಾಸದ ಕೆಲವೊಂದು ತೊಂದರೆಗಳು ಏನಾಯ್ತು ಅಂತಂದ್ರೆ, ನಮಗೆ ಕಲಿಸ್ತಿರುವಂತ ಕೆಲವೊಂದು ಉಪನ್ಯಾಸಕರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ರಜೆಯನ್ನು ಪಡೆದು ಹೋಗ್ಬಿಟ್ರು. ನಾವು ನಮ್ಮ ತಂದೆಯವರು ಎಲ್ಲಾ ಒಂದು ವಿಷಯಗಳ ಪುಸ್ತಕಗಳನ್ನ ಕೊಡಿಸ್ಬಿಡ್ತಾ ಇದ್ರು. ನಾವು ಅದನ್ನ ಸಂಪೂರ್ಣವಾಗಿ ಓದ್ತಾ ಇದ್ವಿ, ನಾವು ಓದ್ಕೊಂತಿದ್ವಿ, ಅದನ್ನೆಲ್ಲ ಮಾಡ್ತಾ ಇದ್ವಿ ಅಂದ್ರೆ ಅವ್ರು ಹೇಳೋದೆಲ್ಲ ನಮಗೆ ಮೊದಲೇದು ಅವ್ರು ಹೇಳೋ ಕಡೆ ಲಕ್ಷ್ಯ ಸಂಪೂರ್ಣ ಇರ್ತಿತ್ತು ನಮ್ದು. ಸುಂಕಾಪುರ ಅವರ ಅಳಿಯ ಎ ಆರ್ ಪಾಟೀಲ್ ಸರ್ ಇಲ್ಲೇ ನಮ್ಮ ಲಿಂಗರಾಜದೊಳಗೂ ಇದ್ರು, ಕನ್ನಡ ಉಪನ್ಯಾಸಕರು ಅಂತ. ನಮಗ್ ಕಲಿಸಿದ ಗುರುಗಳವರು ಈಗ ಕಾಲವಶರಾಗಿದ್ದಾರೆ. ನಾವು ಕಲಿತಿರ್ಬೇಕಾದ್ರೆ ನಮಗ್ ಕಲಿಸಿದ್ರು ಅವರಲ್ಲಿ. ಹೀಗಾಗಿ ನಮಗೆ ಆ ಒಂದು ಕಲಿಕೆಯ ಮೇಲೆ ಆಸಕ್ತಿ ಯಾಕೆ ಹುಟ್ಟಿತು ಅಂತಂದ್ರೆ, ಆ ಒಂದು ವಿಷಯದ ಮೇಲೆ ಸಂಪೂರ್ಣ ನಮಗೆ ಮಾಹಿತಿಯನ್ನ ತಿಳ್ಕೋಬೇಕು, ಏನೈತೆ ಅದರಲ್ಲಿ ಅನ್ನುವಂತ ಒಂದು ಹಂಬಲ ನಮಗೆ ಆ ಕಲಿಸುವ ಒಂದು ಅವರ ರೀತಿ ನೀತಿ ನೋಡಿದಾಗ ಕಣ್ಣು ಪಿಡಕಿಸ್ಲಾರ್ದ ಹಿಂಗ ಕೂಡ್ತಿದ್ವಿ ನಾವು. ಮತ್ತೆ ಅವ್ರು ಏನ್ ಹೇಳ್ತಾರೆ ಎಲ್ಲ ಬರ್ಕೋತಿದ್ವಿ, ಅದನ್ನ ಬಿಡ್ತಿದ್ದಿಲ್ಲ. ಯಾಕಂದ್ರೆ ಅಷ್ಟು ತನ್ಮಯತೆಯಿಂದ ಕಲಿಸ್ತಾ ಇದ್ರು. ಅಂದ್ರೆ ಸೂಜಿ ಬಿದ್ರು ಸಪ್ಪಳ ಆಗ್ಬೇಕು ಆ ತರ ಕಲಿಸ್ತಾ ಇದ್ರು. ಭಯಭಕ್ತಿ ಇತ್ತು ನಮಗೆ ಅವ್ರ ಮೇಲೆ, ಅವರು ನಮ್ಮನ್ನ ಪ್ರೀತಿ ವಾತ್ಸಲ್ಯದಿಂದ ಕಲಿಸ್ತಾ ಇದ್ರು. ಅದು ಈಗಿಲ್ಲ. ಯಾಕೆ ಅಂತಂದ್ರೆ ಈಗ ತೋರಿಕೆಗೆ ಆಗ್ಬಿಟ್ಟಿದೆ. ಈಗ ಎಲ್ಲಾ ರೀತಿಯಿಂದ ನಮಗೆ ಮೊದಲು ಸಂಸ್ಕೃತಿ ಕಲಿಸ್ಬೇಕು ಅನ್ನೋದ್ ಕಡೆ ಲಕ್ಷ್ಯ ಇಲ್ಲ. ಹಿರಿಯರ ಜೊತೆ ಹೇಗಿರ್ಬೇಕು, ಕಿರಿಯರ ಜೊತೆ ಹೇಗಿರ್ಬೇಕು, ತಂದೆ ತಾಯಿಗಳ ಜೊತೆ ಹೇಗಿರ್ಬೇಕು, ಸಮಾಜದಲ್ಲಿ ಎಲ್ಲರ ಜೊತೆ ನಾವು ಹೇಗೆ ಬೆರಿಬೇಕು, ನಮ್ಮ ವೇಷಭೂಷಣ ಯಾವ ರೀತಿ ಇರ್ಬೇಕು, ಅದನ್ನೆಲ್ಲ ಮರೆಮಾಚಿಬಿಟ್ಟಿದ್ದಾರೆ. ಅದ್ರ ನಾವು ಏನಾದ್ರೂ ಹೇಳಕ್ಕೆ ಹೋದ್ರೆ ನಿಮ್ಗೆ ಯಾಕೆ ಬೇಕು? ಯಾಕಂದ್ರೆ ನಾವು ಕಲಿಸ್ತಿರ್ಬೇಕಾದ್ರೆ ಒಂದು ಘಟನೆ ನಡೀತು. ಅಲ್ಲಿ ನಾವು ಮಕ್ಕಳಿಗೆ ವೇಷಭೂಷಣ ಹೇಳ್ತಾ ಇದ್ವಿ. ಒಂದು ಸರ್ತಿ ಪರೀಕ್ಷೆಯಿದ್ದ ಅಂಕಗಳನ್ನ, ಈ ಒಂದು ಪರೀಕ್ಷೆಗಳಂತ ಗೊತ್ತಾ ಇರ್ತೀವಿ, ಮೇಲಿನ ಮೇಲೆ ಅವುಗಳನ್ನ ತೆಗೆದುಕೊಳ್ತಿರ್ಬೇಕಾದ್ರೆ ಅವುಗಳನ್ನ ಕಡಿಮೆ ಮಾರ್ಕ್ಸ್ ಬಂದಿದ್ದಕ್ಕೆ ನಾವು ಮಕ್ಕಳಿಗೆ ಏನ್ ಹೇಳ್ತಾ ಇದ್ವಿ, ನೋಡು ನೀ ಆಸಕ್ತಿಯಿಂದ ಇವೆಲ್ಲ ಡ್ರೆಸ್ ತಗೋತೀಯ, ಎಲ್ಲ ಇದನ್ ಮಾಡ್ತೀಯ, ಹಾಗೆ ಓದೋದ್ ಕಡೆ ಲಕ್ಷ್ಯ ಕೊಡು. ಅದನ್ನ ಹೇಳಿದಾಗ ಮರುದಿನ ಅವರ ತಂದೆ ತಾಯಿ ಅಲ್ಲಿಂದಾನೆ ನಮ್ಮ ಉಪನ್ಯಾಸಕರ ಕೋಣೆಗೆ ಆವಾಜ್ ಮಾಡ್ತಾನ, ನನ್ ಕೇಳ್ತಾನೆ ಬಂದ್ರು. ಅವಾಗ ನಾವು ಆ ಕಡೆ ಕುಂತು ದೇವ್ರ ಪ್ರಾರ್ಥನೆ ಮಾಡ್ತಾ, ಆ ಕಡೆ ಖಾಲಿ ಇದ್ರೆ ಆತನ ಪ್ರಾರ್ಥನೆ ಮಾಡ್ತಿರ್ತೀನಿ, ಇಲ್ಲಾಂದ್ರೆ ಏನಾರು ವಿಷಯ ಓದ್ತಾ ಇರ್ತೀನಿ ನಾನು. ಆಮೇಲೆ ಅವ್ರು ನನ್ ಕಡೆ ಬಂದಾಗ ಅವ್ರು ನಮ್ಮ ಒಂದು ಹಿರಿಯ ಉಪನ್ಯಾಸಕರು ಆ ಕಡೆ ಇದಾರೆ ಅಂತ ತೋರಿಸಿದ್ರು. ಅವ್ರು ಬಂದ್ರು, ಎದ್ ನಿಂತು ಬರ್ರಿ ಅಣ್ಣ ಅವ್ರ, ಬರ್ರಿ ಅಕ್ಕರ ಅಂತ ಕರೆದ್ವಿ. ಆ ಕಡೆ ಕೂಸ್ಕೊಂಡು ಮಾತಾಡಕ್ ಪ್ರಾರಂಭ ಮಾಡಿ, ಏನ್ರಿ ನಾವು ನಮ್ಮ ಮಗಳಿಗೆ ಏನು ಹೇಳೋದಿಲ್ಲ, ನೀವ್ ಯಾರು ಹೇಳೋರು, ಆಕೆ ಏನ್ರ ತೊಡ್ತಾ ಮಾಡ್ತಾರ, ಕೂತ್ಕೊಡ್ರಿ. ನೀವು ಹಡದಿರ್ಬೋದು, ನಾ ಪಡೆದಿನ ಅವಳನ್ನ ಅಂತ ಹೇಳಿದೆ. ನೀವು ಹಡದಿರ್ಬೋದು, ಪಡೆದೀವಿ ನಾವು ಎಲ್ಲಾ ರೀತಿಯಿಂದ. ಅವರು ನಾಳೆ ಸಮಾಜದಲ್ಲಿ ಹೆಣ್ಣು ಮಗು ಅಂದ್ರೆ ಎರಡು ಮನೆ ಬೆಳಗುವ ದೀಪ, ಎರಡು ಮನೆ ಬೆಳಗುವ ದೀಪ, ಅಷ್ಟೊಂದು ಅವಳಲ್ಲಿ ಸಂಸ್ಕೃತಿ, ಸಂಸ್ಕಾರ, ತಾಳ್ಮೆ, ವಿಶ್ವಾಸ, ಪ್ರೇಮ ಅನ್ನೋದು ಬೆಳಿಬೇಕು. ಈಗ ನಿಮ್ಮ ಮಗಳಿಗೆ ನೀವು ಎಲ್ಲಾ ರೀತಿಯಿಂದ ತೊಡಸ್ತೀರಿ, ಬೇಕಾದನ್ನ ಕೊಡಿಸ್ತೀರಿ, ಅದನ್ನ ತೊಟ್ಟುಕೊಂಡು ಇಲ್ಲಿ ಬಂದಾಗ ಕೆಲವೊಂದು ಮಕ್ಕಳಿಗೆ ಎರಡೇ ಬಟ್ಟೆ ಇರುತ್ತೆ, ಕೆಲವೊಬ್ಬರಿಗೆ ಒಂದೇ ಇರುತ್ತೆ, ಅದನ್ನ ಹೋಗೋದು ಮಾತ್ರ ರಾತ್ರಿ ಹೋಗೋದು ಮಾತ್ರ ಬರ್ತಾರೆ. ಆ ಮಕ್ಕಳಿಗೆ ನೋವಾಗೋದು ಬೇಡ, ನೀವು ನಿಮ್ ತಂದೆ ತಾಯಿ ಜೊತೆ ಹೋಗಿ ಹಾಕೋರಿ ಅಂತ ಹೇಳ್ತೀನಿ ನಾನು ಅವ್ರಿಗೆ. ಹೊರಗೆ ಹೋಗ್ತಿರ್ಲ ನಿಮ್ ತಂದೆ ತಾಯಿ ಜೊತೆ, ಇಲ್ಲಿ ಏನಿರ್ತೈತಲ್ಲ ಸರಳ ಸುಂದರ ಬರ್ರಿ, ಆಡಂಬರ ಬೇಡ, ವಿದ್ಯಾಭ್ಯಾಸ, ಸರಳತೆ, ಸರಳತೆ, ಸರಳತೆ ಇದ್ದಾಗ ಮಾತ್ರ ಇಲ್ಲಿ ಜ್ಞಾನ ದೇವತೆ ನಿಮ್ಗೆ ಹರಿಸ್ತಾ, ಇಲ್ಲ ಅಂದ್ರೆ ಇಲ್ಲ. ಅವಾಗ ಅವರು ತಾಯಿ ಏನೋ ಮಾತಾಡಕತ್ತಾಗ ಅವರು ಬಂದಂತ ಅವರ ಪತಿ ಬಾಯಿ ಮುಚ್ಚು ಅಂತ ಹೇಳಿದ್ರು. ಅವ್ರು ಅಮ್ಮ ಅವರ ನಿಮ್ ಶರಣ ಅಂತೀವ್ರಿ ಅಂತ ಹೇಳಿ ಕೈ ಮುಗಿದು ಹೋದ್ರು. ಆಮೇಲೆ ನಮ್ಮ ಹಿರಿಯ ಉಪನ್ಯಾಸಕರು ಹೇಳಿದ್ರು, ಏ ನಾವು ಮಾತಾಡ್ತಿದ್ವಲ್ರಿ, ನೀವು ಮಾತಾಡೋದಂದ್ರೆ ಮೊದಲೇ ಮಾತಾಡ್ತಿದ್ರಿ, ನಾ ಎಲ್ಲ ಮಾತಾಡಿದ್ಮೇಲೆ ಹೇಳ್ತಿದ್ದಿಲ್ಲ, ಧನ್ಯವಾದಗಳು ಅಂತ ಹೇಳಿದೆನಾ.
3: ಅದೇ ಮೇಡಮ್, ಅಂದ್ರೆ ಆಗಿನ ಗುರು ಶಿಷ್ಯ ಪರಂಪರೆಗೂ ಈಗಿನ ಗುರು ಶಿಷ್ಯ ಪರಂಪರೆಗೂ ಅಜಗಜಾಂತರ ವ್ಯತ್ಯಾಸ ಇದೆ.
2: ಯಾಕೆಂದ್ರೆ ಭಯಭಕ್ತಿ ಇಲ್ಲ, ಅವ್ರ ವೇಷಭೂಷಣ, ಅವ್ರು ಏನೇನು ತಗೊಂಬರ್ತಾರೆ, ಏನೇನೆಲ್ಲ ಮಾಡ್ತಾರೆ, ಅದನ್ನೆಲ್ಲ ಈಗಿನ ಚಟುವಟಿಕೆಗಳನ್ನ ನೋಡಿದಾಗ ಅದು ಬಹಳ ನಮಗೆ ಅಸಹ್ಯ, ಕ್ರೂರ, ಒಂಥರ ಚಿತ್ರಹಿಂಸೆ ಆಗುತ್ತೆ. ಯಾಕೆ ಅಂತಂದ್ರೆ ನಾವೆಲ್ಲ ಮಕ್ಕಳನ್ನೆಲ್ಲ ಕೈಯಲ್ಲಿ ಹಿಡಿಯುವಂತ ಈಗ ಮೊಬೈಲ್ಗಳೆಲ್ಲ ಬಂದಿದಾವಲ್ಲ, ಅವೆಲ್ಲ ತಗೊಂಡು ಬರ್ತಾ ಇದ್ರು. ನಾವು ಕ್ಲಾಸ್ನಲ್ಲಿ ಹೋಗಿ ಅವನ್ನೆಲ್ಲ ತಗೊಂಡು ಬಂದು ಆಮೇಲೆ ಇಟ್ಟು ಆಮೇಲೆ ತಗೊಂಡು ಹೋಗ್ರಿ ಅಂತ ಹೇಳ್ತಿದ್ವಿ, ಸಹಿ ಮಾಡಿಸ್ಕೋತಿದ್ದಿಲ್ಲ ಅವ್ರ ಕಡೆ ಎಲ್ಲ ಕ್ಲಾಸ್ಗೆ ಹೋಗಿ. ಆತರ ಶಿಕ್ಷಣ ಬೇಕು.
3: ಈಗ ನಿಮ್ಮ ಹವ್ಯಾಸಗಳು ಏನೇನು?
2: ನಾನು ಆ ಮಕ್ಕಳ ಜೊತೆ ಸಂಗೀತ ಹೇಳಲಿಕ್ಕೆ ಬರ್ತಾ ಇದ್ರು ಅವಾಗೆಲ್ಲ. ಅವ್ರ ಜೊತೆ ನಾನು ಒಂದ್ ಸ್ವಲ್ಪ ಹಾಡ್ತಿದ್ದೆ, ಅದಕ್ಕೆ ನೀವು ಬರ್ರಿ ಮೇಡಮ್, ನಿಮ್ ಧ್ವನಿ ಚೆನ್ನಾಗಿದೆ. ಇಲ್ಲ, ನಮ್ದು ಎತ್ತರದು, ಸುಮ್ಮನೆ ಹಾಡ್ತೀವಿ, ದೇವ್ರಿಯಪ್ಪ ನೀನೇ ಅವ್ವ ನೀನೇ ಶರಣು ಅಂತ. ಮಕ್ಕಳು ಬಹಳ ಚೆನ್ನಾಗಿ ಹಾಡ್ತಾರೆ, ಅವ್ರದ್ದು ಬೆಳವಣಿಗೆ ಆಗ್ಬೇಕು. ಹಾಡಿನ ಒಂದ್ ಸ್ವಲ್ಪ ನನಗೆ ಆಸಕ್ತಿ ಇದೆ.
3: ಈಗ ಹಾಡಿನಲ್ಲಿ ಆಸಕ್ತಿ ಇದೆ ಅಂತ ಹೇಳಿದ್ಮೇಲೆ ಒಂದು ಹಾಡು ನಮಗಾಗಿ, ಯಾವ ಒಂದು ಹಾಡನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ಒಂದು ಗಣಪತಿದು ಬರುತ್ತೆ, ಒಂದು ಶಿವಂದು ಬರುತ್ತೆ, ವಿಘ್ನೇಶ್ವರ ಅವಂದೇ ಹಾಡ್ಬಿಡ್ತು.
3: ಖಂಡಿತ ಮೇಡಮ್.

0: ತಾಂಡವನಾರ್ತಕನೇ.
1: ಬಹಳ ಚೆನ್ನಾಗಿ ಹಾಡಿದ್ರಿ. ಈಗ ಅಮ್ಮ, ಈಗ ಹವ್ಯಾಸಗಳು ಅಂದ ತಕ್ಷಣ ಈಗ ಹಿರಿಯರಲ್ಲಿ ಯಾವ ರೀತಿ ಹವ್ಯಾಸಗಳನ್ನ ಬೆಳೆಸ್ಕೊಳ್ಬೇಕು? ಯಾಕಂದ್ರೆ ಕೆಲವೊಂದಷ್ಟು ಹಿರಿಯರು ಏನ್ ಮಾಡ್ತಾರೆ, ಸಾಮಾಜಿಕವಾಗಿ ಬೆರೆಯೋದಿಕ್ ಹೋಗೋದಿಲ್ಲ, ಹಾಗೇನೆ ಹೊರಗಡೆ ಹೋಗೋದಿಲ್ಲ, ಮನೆಯ ಒಂದು ಚೌಕಟ್ಟಿನ ಒಳಗಡೆನೆ ಇರ್ತಾರೆ, ಮತ್ತೆ ಸಹಜವಾಗಿ ಅವ್ರಿಗೆ ಬೇಸರ ಆಗುವಂತದ್ದಂತೂ ಖಂಡಿತ. ಅಂತಹ ಸಮಯದಲ್ಲಿ ಹಿರಿಯರು ಯಾವ ರೀತಿಯ ಹವ್ಯಾಸಗಳನ್ನ ಬೆಳೆಸ್ಕೊಂಡ್ರೆ ಅವರು ಸಮಯವನ್ನ ಕಳಿಬಹುದು ಅಂತ?
2: ಹಿರಿಯರು ಮೊದಲನೇದಾಗಿ ವೃತ್ತಿಯಲ್ಲಿ ಇದ್ದವ್ರಿಗೆ ತೊಂದರೆ ಆಗಲ್ಲ. ಯಾಕೆ ಅಂತಂದ್ರೆ, ಈಗ ನಮ್ದು ವೃತ್ತಿ ತಗೊಂಡಾಗ ಸರ್ಕಾರಿ ವೃತ್ತಿಯಲ್ಲೇ ಕಾರ್ಯವನ್ನು ಮಾಡಲಿ, ಅಥವಾ ಒಂದು ಯಾವುದೋ ವೈಯಕ್ತಿಕ ಒಂದು ಸಂಸ್ಥೆಯಲ್ಲೇ ಕಾರ್ಯ ಮಾಡಲಿ, ಎಲ್ಲೇ ಕಾರ್ಯವನ್ನು ಮಾಡಿದ್ರೂ ಕೂಡ ಅವ್ರಿಗೆ ಏನಾಗುತ್ತೆ, ಬೇಗನೆ ಎದ್ದು ಎಲ್ಲ ಒಂದು ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಂಡು ಓಡೋದು ಬರೋದು ಇದ್ದೇ ಇರುತ್ತೆ, ಮತ್ತೆ ಬಂದು ಮಾಡೋದು ಇರುತ್ತೆ. ಹಿಂಗಾಗಿ ಅವ್ರಿಗೆ ಏನಾಗುತ್ತೆ, ನಮ್ಗೆ ಈಗ ಬಹಳ ಚೆನ್ನಾಗಾಯ್ತು, ಆರಾಮ ನಾವು ಚಂದಾಗಿ ಸಮಾಧಾನದಿಂದ ಇರಬಹುದು ಅನ್ನೋದ್ರಿಂದ ಅವ್ರಿಗೆ ಏನ್ ತೊಂದರೆ ಆಗಲ್ಲ ಅಂತ ನನ್ನ ಭಾವನೆ. ಯಾಕೆ ಅಂತಂದ್ರೆ, ಆ ವೃತ್ತಿಯಲ್ಲಿ ಓಡಾಟದಿಂದ ಸ್ವಲ್ಪ ಅಡೆತಡೆಗಳು ಉಂಟಾಗ್ತಾ ಇರ್ತವೆ. ಕೆಲವೊಂದು ಕಾರ್ಯಚಟುವಟಿಕೆಯಲ್ಲಿ ಬೇಗ ಹೋಗ್ಲಿಕ್ಕಾಗೋದಿಲ್ಲ, ಸ್ವಲ್ಪ ತಡ ಆಗಿ ಹೋಗೋದಾಗತ್ತೆ, ಸ್ವಲ್ಪ ತೊಂದರೆ ಆಗುತ್ತೆ, ಅದಕ್ಕೂ ಒಂದ್ ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ. ಮಕ್ಕಳು ಕಾಯ್ತಾ ಇರ್ತಾರೆ, ನಮಗಂತೂ ಮಕ್ಕಳು ಕಾಯ್ತಾ ಇರ್ತಾರೆ. ನಮ್ಮದು ಟೈಮ್ ಅಂದ್ರೆ ವೇಳೆಗೆ ಬಹಳ ಮಹತ್ವ. ಮಕ್ಕಳು ಕಾಯ್ತಾ ಇದ್ದಾರೆ, ಹಳ್ಳಿಯಿಂದ ಬರ್ತಾರೆ ಮಕ್ಕಳು. ನಮ್ಮಲ್ಲೆಲ್ಲ ಇಲ್ಲಿ ಗಿಲಗಂಜಿ ಅರಟಾಳಗೆಲ್ಲ ಹಳ್ಳಿಯಿಂದ ಬರೋ ಮಕ್ಕಳೇ ಜಾಸ್ತಿ. ಅವರ ಒಂದು ಮುಗ್ಧತನ, ಅವರ ತಂದೆ ತಾಯಿಗಳು ಎಲ್ಲಾ ರೀತಿಯಿಂದ ಸ್ವಾರ್ಥ ತ್ಯಾಗ ಮಾಡಿ ಮಕ್ಕಳಿಗೆ ಒಂದು ನಾಲ್ಕು ಅಕ್ಷರ ಕಲಿಸ್ಬೇಕು, ಅವರು ತಮ್ಮ ಕಾಲಿನಲ್ಲಿ ನಿಲ್ಲಬೇಕು, ಅವ್ರ ಜೀವನ ಚೆನ್ನಾಗಬೇಕು ಅನ್ನುವಂತ ಸ್ವಾರ್ಥ ತ್ಯಾಗ ಸೇವೆ ಏನಿದೆ ಅಲ್ಲ, ಅದನ್ನು ನೆನೆಸ್ಕೊಂಡು ನಮಗೆ ಬೇಗ ಹೋಗ್ಬೇಕು. ಮಕ್ಕಳದ ಎಲ್ಲಾ ರೀತಿಯಿಂದ ವಿದ್ವತ್ತು ಅವರಿಗೆ ಸಿಗಬೇಕು, ಅವರ ಬೆಳವಣಿಗೆ ಆಗ್ಬೇಕು ಅನ್ನೋ ಒಂದು ರೀತಿಯಲ್ಲಿ ನಾವು ಕಾರ್ಯತತ್ಪರಿಂದ ಮಾಡ್ತಾ ಇದ್ವಿ. ನಮಗೆ ಹೀಗಾಗಿ ಈಗ ಏನು ಅನ್ಸಲ್ಲ. ಆದ್ರೆ ಈಗಿನವ್ರಿಗೆ ಏನಂತೆ, ಮೊದಲನೇದಾಗಿ ಮೂರು ಸಂಗತಿಗಳನ್ನ ನೆನ್ಪಿಡ್ಬೇಕು. ಯಾವ್ದು ಅಂತಂದ್ರೆ, ನಮ್ ತಂದೆ ತಾಯಿ ಮಡ್ಲಲ್ಲಿದ್ವಿ. ನಮ್ ತಂದೆ ತಾಯಿ ಮಡ್ಲಲ್ಲಿದ್ದಾಗ ನಮ್ಮನ್ನ ಅವ್ರು ಯಾವ ರೀತಿ ಪ್ರೀತಿ ವಾತ್ಸಲ್ಯದಿಂದ ಕಂಡ್ರು, ಆ ನೆನಪನ್ನ ಕೊನೆವರೆಗೂ ಮರಿಬಾರ್ದು, ಅದು ನಮಗೆ ಶಕ್ತಿದಾಯ. ಆ ನಂತರ ನಾವು ಮತ್ತೊಂದು ಮನೆಗೆ ಹೋದಾಗ ಅದನ್ನೇ ಅಡಿಪಾಯ ಆಗಿಟ್ಕೋಬೇಕು. ಅಲ್ಲಿದ್ದವ್ರನ್ನೆಲ್ಲ ಪ್ರೀತಿಸೋದು, ಗೌರವದಿಂದ ಕಾಣೋದು, ವಿಶ್ವಾಸದಿಂದ ಯಾವ ಕಾರ್ಯದಲ್ಲಿ ದೇವನಿದ್ದಾನೆ ಆ ಶಕ್ತಿಯಿಂದ ಎಲ್ಲಾ ಕಾರ್ಯ ನಿರ್ವಿಘ್ನವಾಗಿ ನಡೆಯುತ್ತದೆ ಅನ್ನೋದನ್ನ ಮನವರಿಕೆ ಮಾಡಿಕೊಂಡಾಗ, ದೇವರು ನಮಗೆ ಅದನ್ನ ಅರಿವು ಮಾಡಿಕೊಟ್ಟಾಗ ಯಾವುದೇ ರೀತಿಯಿಂದ ತೊಂದರೆಗಳು ಇರೋದಿಲ್ಲ. ಇವು ಬಹಳ ಅವಶ್ಯ. ದೇವರು ಸದಾ ನನ್ನ ಜೊತೆಗಿದ್ದಾನೆ, ಅದು ಬಹಳ ಮುಖ್ಯ. ಯಾಕೆಂದ್ರೆ ನಾವು ಇಲ್ಲಿ ಅತಿಥಿಗಳು. ದೇವರು ನಮಗೆ ನೀನು ಕಳಿಸಿದ್ದು ಪೃಥ್ವಿಗೆ ಅಂತಂದ್ರೆ ಅತಿಥಿಗಳು. ಈ ಲೌಕಿಕ ಸಂಪತ್ತು ನಮ್ಮ ಸಂಪತ್ತಲ್ಲ, ದೇವನಿದ್ದಾನಲ್ಲ ಅವನೇ ನಮಗೆ ಸರ್ವ ಸಂಪತ್. ಅವನಿರುವ ಸತ್ಯ, ಪ್ರೇಮ, ವಿಶ್ವಾಸ ಯಾವತ್ತೂ ನಮ್ಮ ಜೊತೆ ಇರ್ತಾನೆ ಅನ್ನೋದನ್ನ ನಾವು ಗಟ್ಟಿಯಾಗಿ ಇಟ್ಟುಕೊಂಡಾಗ ಪ್ರತಿಯೊಬ್ಬರನ್ನು ಪ್ರೀತಿಸ್ತೀವಿ, ಪ್ರತಿಯೊಬ್ಬರನ್ನು ಗೌರವಿಸ್ತೀವಿ. ಯಾಕೆ, ನಮಗಿದು ಅವಕಾಶ, ಪುಣ್ಯಯೋಗ. ಅದನ್ನು ಯಾವತ್ತೂ ಯಾವ ಕ್ಷಣಕ್ಕೂ ಕಳ್ಕೋಬಾರ್ದು. ನಮಗೆ ಸಾಕಷ್ಟು ಸಮಯ ಕೊಟ್ಟಿದ್ದಾನೆ ದೇವರು. ಅದು ಕೆಲವೊಂದು ಗಳಿಗೆಗಳಲ್ಲಿ ಕೆಲವೊಂದು ಅವಧಿಯವರೆಗೂ ನಮಗೆ ಸಿಕ್ಕಿರೋದಿಲ್ಲ, ಆದ್ರೆ ಈಗ ಸಾಕಷ್ಟು ಕೊಟ್ಟಿದ್ದಾನೆ. ನಿವೃತ್ತಿ ಅಂತಂದ್ರೆ ಈಗ ನಾವು ಬಾಲ್ಯ, ಮುಗ್ಧತನ, ನಮ್ಮಲ್ಲಿ ಯಾವುದೇ ಕಲ್ಮಶ ಇಲ್ಲ. ನನ್ನ ಹಾಗೆ ಮತ್ತೊಬ್ರು, ನನಗ್ ನೋವಾದ್ರೆ ಮತ್ತೊಬ್ರಿಗೆ ನೋವಾಗುತ್ತೆ, ನನಗೆ ತೊಂದರೆ ಆದ್ರೆ ಮತ್ತೊಬ್ರಿಗೂ ಅದೇ ರೀತಿ ಆಗುತ್ತೆ ಅನ್ನುವ ಭಾವನೆ ನಮ್ಗೆ ಎಲ್ಲಾ ರೀತಿಯಿಂದ ಸಂತೃಪ್ತಿ ಕೊಡುತ್ತೆ. ಸಂತೃಪ್ತಿ ನಮ್ಮ ಜೀವನದ ಅಮೂಲ್ಯ ಆಸ್ತಿ. ಅದನ್ನು ತಿಳ್ಕೊಂಡಾಗ ನನ್ನದನ್ನೋದೇನಿಲ್ಲ, ನಂದು ಏನು ತಗೊಂಡು ಬಂದಿಲ್ಲ, ನಾನೇನು ತಗೊಂಡು ಹೋಗೋದಿಲ್ಲ ಅನ್ನುವ ಒಂದು ಮನವರಿಕೆ ನಮಗೆ ದಾರಿ ದೀಪವಾಗಿ ಕೈ ಹಿಡಿದು ನಡೆಸುವಾತ ಇರಬೇಕಾದ್ರೆ ಯಾವ ಭಯಾನೂ ಇರೋದಿಲ್ಲ. ಅವ್ರಿಗಿದೇನ ಸಂದೇಶ ಹೇಳೋದು, ನನ್ನಂತೆ ಪರರು. ಯಾಕೆಂತಂದ್ರೆ, ನನಗೆ ಯಾವ ರೀತಿ ಶಕ್ತಿ ಕೊಟ್ಟಿದ್ದಾನೆ ದೇವರು, ಆ ಶಕ್ತಿಯನ್ನು ನಾನು ಕಳ್ಕೊಳ್ಳೋದು ಯಾಕೆ, ಸದಾ ಇರ್ತಾನೆ ಅವನು. ಅವನನ್ನು ಬಿಟ್ಟು ಹೋಗೋದೇ ಇಲ್ಲ. ನಾನು ಬಂದಿದ್ದೀನಿ ಅಂದ್ರೆ ನನ್ನ ಜೊತೆ ಬಂದಿದ್ದಾನೆ, ನನ್ನ ನರನಾಡಿಗಳಲ್ಲಿದ್ದಾನೆ. ಆತ್ಮಶಕ್ತಿಯನ್ನ ಜಾಗೃತ ಮಾಡಿಕೊಂಡಾಗ ನಮ್ಗೆ ಯಾವ ರೀತಿ ಭಯನೂ ಇರಲ್ಲ. ಆತ್ಮಶಕ್ತಿ ಬಹಳ ಮುಖ್ಯ. ಈಗ ಯಾರಾದರೂ ಬಂದು ಅಯ್ಯೋ ಹಿಂಗಾತು, ಹಿಂಗ್ ಮಾಡಿದ್ರಿ, ನನಗೆಲ್ಲ ಮೊದಲಿಲ್ಲಿ ಬಂದಾಗ, ನಾನು ಒಂದು ಶರಣ ಸಂಪ್ರದಾಯದಿಂದ ಬಂದವಳು, ಅಣ್ಣ ಅಪ್ಪ ಅಕ್ಕ ಅವ್ವ ಈ ತರ ಮಾತಾಡ್ತಾ ಬಂದವಳು ನಾನು. ಇಲ್ಲಿ ಬಂದಾಗ ನಾನು ಒಂದು ಈಗ ಡಯಾಬಿಟಿಸ್ ಅಂತಿರಲ್ಲ ನೀವು, ಸಕ್ಕರೆ ರೋಗ ಅಂತಿರಲ್ಲ, ನಾನು ರೋಗ ಅನ್ನೋದಿಲ್ಲ ಅದನ್ನ. ಯಾವತ್ತೂ ನಾ ಯಾವ್ದಕ್ಕೂ ರೋಗ ಒಂದು ತೊಂದರೆ ಅಂತ ತಿಳ್ಕೊಂಡಿಲ್ಲ. ದೇವರು ನನಗ ಸದಾ ಇದ್ದಾನೆ, ಅದು ಏನಿಲ್ಲ, ಒಳಗಡೆ ಉತ್ಪತ್ತಿ ಆಗುದಿಲ್ಲ, ಅದನ್ನು ಹೊರಗಿನಿಂದ ಹಾಕ್ತೀವಿ ಇಷ್ಟೇ. ಇಲ್ಲಿ ಬಂದಾಗ ಮಾತ್ರ ನಾನು 7 ವರ್ಷ ಅಳೋದ ಮಾಡಿದೆ. ಯಾಕೆ ಅಂತಂದ್ರೆ, ಅಯ್ಯೋ ಕಾಲ್ ಕಡಿತಾರ, ಕೈ ಕಡಿತಾರ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತೆಲ್ಲ ಹೆದರ್ಸಕ್ಕೆ ಮಾತಾಡಕ್ಕೆ ಪ್ರಾರಂಭ ಮಾಡಿದಾಗ ಬಹಳ ಅಳ್ತಿದ್ದೆ. ನಮ್ಮ ಮನೆಗೆ ಹೋಗಿ ಇವ್ರ ಮುಂದೆ ಹೇಳ್ತಿದ್ದೆ. ಆಮೇಲೆ ದೇವ್ರ ಮುಂದೆ ಕೂತು ಮಾತಾಡಕ್ ಪ್ರಾರಂಭ ಮಾಡಿದೆ. ಅಲ್ಲಿ ನನಗೆ ದಿವ್ಯ ಬೆಳಕು ಕಣ್ತು, ಅಲ್ಲಿ ಮಾತುಗಳು ಸಂಭಾಷಣೆ ಪ್ರಾರಂಭ ಆದವು. ಆವಾಗ ನನಗೆ ಸಂತೃಪ್ತಿ ಅನ್ನೋದು ಬಂತು. ಅದನ್ನ ಬಿಟ್ಟು ಮತ್ತೊಂದು ಏನು ಬೇಡಪ್ಪ, ಅವನ ಕೃಪದಿಂದ ಎಲ್ಲರೂ ಚೆನ್ನಾಗಿರಲಿ ಅನ್ನುವಂತ ವಿಶ್ವಾಸ ಮೂಡ್ತು.
1: ಅಂದ್ರೆ ಸಕ್ಕರೆ ಕಾಯಿಲೆ ಬಂದಾಗ ಬಹಳಷ್ಟು ಭಯಪಟ್ಟಿದ್ರಿ?
2: ಯಾಕೆಂದ್ರೆ ನನಗೀಗ 53ನೇ ವರ್ಷ ಪ್ರಾರಂಭ, ನಾನು ಇನ್ಸುಲಿನ್ ತಗೊಳ್ತಾ ಇದ್ದಿದ್ದು 12ನೇ ವಯಸ್ಸಿನಲ್ಲೇ ಬಂದಿದೆ ನನಗೆ.
1: ಚಿಕ್ಕ ವಯಸ್ಸಿನಲ್ಲೇ
2: ಬಂದಿದೆ. ಆದ್ರೆ ಇಲ್ಲಿ ಬಂದಾಗ ನನಗೆ ಆತರ ಕೇಳಿ ಧ್ವನಿ ಮಾತುಗಳನ್ನ ಕೇಳಿ ಬಹಳ ಭಯ ಉಂಟಾಯ್ತು. ಆಮೇಲೆ ದೇವ್ರ ಮುಂದೆ ಕುತ್ಕೊಂಡು ಮಾತಾಡ್ತಿದ್ದೆ, ಅಲ್ಲಿ ನನಗೆ ಉತ್ತರ ಸಿಗ್ತಾ ಇತ್ತು. ಅವಾಗ ನಾನು ಅವನ್ ನಂಬಿಟ್ಟೆ, ಯಾರು ಏನಂದ್ರು ಅನಿಸ್ತಿದ್ದಿಲ್ಲ, ಅವ್ರು ದೇವ್ರು ಒಳ್ಳೇದು ಮಾಡಲಿ ಅನ್ನೋದು ಭಾವನೆ ಬಂತು ನನಗೆ. ಎಲ್ಲರನ್ನು ಪುರಿಸೋದು ಕಲಿತೆ ನಾನು, ದ್ವೇಷ ಕಲೀಲಿಲ್ಲ. ಯಾಕೆ ನಮ್ಮವರಪ್ಪ, ಮಾನವ ಬಂಧು ಬಾಂಧವರು ನಾವು, ಅದನ್ನ ಯಾಕೆ ಬಿಡಬೇಕು? ಅವ್ರು ನನಗೆ ದೇವ್ರ ಕಡೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ರು, ಅವ್ರನ್ನ ದೇವ್ರಲ್ಲಿ ಅನ್ನೋ ಪ್ರಾರ್ಥನೆ ಬಂತು. ಇದೇ ಶಕ್ತಿದಾತೆ
1: ಮೇಡಮ್. ಈಗ ನಿವೃತ್ತಿಯ ನಂತರ ಒಂದು ಬರುವ ಒಂದು ಸಾಮಾನ್ಯ ಪ್ರಶ್ನೆ ಅಂದ್ರೆ, ಇವಾಗ ಸಮಯವನ್ನ ಯಾವ ರೀತಿ ಕಳೆಯೋ,
2: ಸಮಯ
1: ಯಾವ ರೀತಿ ನೀವು ನಿಮ್ಮ ಸಮಯವನ್ನ, ಈ ಸಂಧ್ಯಾ ಸಮಯವನ್ನ ಯಾವ ರೀತಿ ಕಳಿತೀರಾ?
2: ಎದ್ದ ತಕ್ಷಣ ಮೊದಲು ಕೈ ಮುಗಿದು ದೇವರಿಗೆ ನಮಸ್ಕಾರ ಮಾಡ್ತೀನಿ. ಆಮೇಲೆ ಹಣೆಗೆ ಭೂತಿ ಅದೆಲ್ಲ ಹಚ್ಕೊಂಡು ಅಂಗಾರ ಕುಂಕುಮ ಹಚ್ಕೊಂಡು, ಯಾಕಂದ್ರೆ ಮನಕ್ಕೆ ಯಾವುದೇ ಮಡೆ ಮೈಲಿಗೆ ಇಲ್ಲ. ಮಡಿ ಮೈಲಿಗೆ ಅನ್ನೋದು ನಮ್ಮದು ಮನಸ್ಸು, ಆತ್ಮಶುದ್ಧಿ ಇದ್ದಾಗ ಯಾವುದೇ ಇಲ್ಲ. ತೋರಿಕೆಗೆ ಬದುಕಲ್ಲ ನಮ್ದು. ತಂದೆ ನೋಡ್ತಾ ಇದ್ದಾನೆ, ತಂದೆ ಕೇಳ್ತಾ ಇದ್ದಾನೆ, ತಾಯಿ ನೋಡ್ತಾ ಇದ್ದಾಳೆ, ತಾಯಿ ಕೇಳ್ತಾ ಇದ್ದಾಳೆ ಅನ್ನೋ ಅರಿವು ಇದ್ದಾಗ ಯಾವ ಭಯ ಇರಲ್ಲ. ಅದ ತಕ್ಷಣ, ಅಪ್ಪ ನಿನ್ನ ಕೃಪೆಯಿಂದ ಎಲ್ಲರೂ ಚೆನ್ನಾಗಿರ್ಲಿ, ದೇಶದಲ್ಲಿ ಶಾಂತಿ ಸಮೃದ್ಧಿ ಇರಲಿ, ದುಷ್ಟತನೆ ಸಂಹಾರ ಆಗಲಿ, ಎಲ್ಲ ಮಾನವ ಬಂಧು ಬಂದವರಲ್ಲಿ ನಮ್ಮನ್ನು ಹಿಡ್ಕೊಂಡೆ ಇರುವಂತ ನಾನು ನನ್ನದು ಅಂತ ಆಶೆ, ಸ್ವಾರ್ಥ, ಅಸೂಯೆ, ದ್ವೇಷ ಎಲ್ಲ ನಾಶ ಆಗ್ಲಿ. ಎಲ್ಲರೂ ನಿನ್ನ ಒಂದು ಸತ್ಯ ಪ್ರೇಮ ವಿಶ್ವಾಸದ ಹೊಂಬೆಳಕಲ್ಲಿ ಪ್ರೇಮದಿಂದ ಇರುವಂತಾಗ್ಲಿ. ಎಲ್ಲರೂ ನಮ್ಮ ಕಲ್ತಂತ ಮಕ್ಕಳು 1985ರಿಂದ 2020ವರೆಗೂ ಕಲ್ತಂತ ಎಲ್ಲ ಮಕ್ಕಳು ಜೀವನದಲ್ಲಿ ಆರೋಗ್ಯ ಆನಂದ ಪ್ರೇಮ ಇರಲಿ. ಎಲ್ಲರಿಗೂ ನಿನ್ನ ರಕ್ಷಾ ಕವಚ ಇರಲಿ.
1: ಅಧ್ಯಾತ್ಮದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಎಲ್ಲರಿಗೂ ಒಳ್ಳೆಯದನ್ನ ಬಯಸ್ತಾ ನಿಮ್ಮ
2: ಸಮಯವರು ಅನ್ನೋ ಭಾವನೆ ಎಲ್ಲರೂ. ಈಗ ನೀನ್ ನನ್ನ ಮಗಳಮ್ಮ, ಹಡದಷ್ಟೇ ಮಕ್ಕಳಲ್ಲ, ಪಡೆದ್ರು ಮಕ್ಕಳೇ ಅಲ್ವಾ?
1: ಖಂಡಿತ.
2: ನಮ್ಮ ಒಂದು 12ನೇ ಶತಮಾನ 14ನೇ ಶತಮಾನ ಬಸವಣ್ಣವರು ಅವರೆಲ್ಲ, ಕಬೀರ್ದಾಸರು ಅದೆಲ್ಲ, ಎಲ್ಲ ಮೀರಾಬಾಯಿ ಅವರೆಲ್ಲ ಅದನ್ನೇ ಹೇಳಿದ್ರಲ್ಲ. ಬಸವಣ್ಣವ್ರ ತತ್ವ ಅದೇ ಇತ್ತಲ್ಲ, ಮಾನವ ಕುಲ ಒಂದೇ, ಕಾಯಕವೇ ಕೈಲಾಸ, ಮತ್ತೆ ಎಲ್ಲಾರು ನಾವು ಒಂದೇ ಅಂತೇಳಿ.
1: ಅಂದ್ರೆ ಸದ್ವಿಚಾರದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ನಿಮ್ಮ ಸಮಯವನ್ನ ನೀವು ಕಳೀತಾ ಇದ್ದೀರಾ ಅಂತ. ಈಗ ಏನಾಗುತ್ತೆ ಮೇಡಮ್,
2: ಸಂಧ್ಯಾ ಬರ್ರಿ, ಅತಿಥಿ ದೇವೋ ಭವ, ಪ್ರಸಾದ ತಗೋತೀರಾ, ಶರಣು ಶರಣಾರ್ಥಿ, ಇದು ಒಂದು ಭಾವ.
1: ಈಗ ತಾವ್ ಹೇಳ್ತಾ ಇದ್ರಿ ಸಂಧ್ಯಾ ಸಮಯ ಅಂದ್ರೆ ಮತ್ತೆ ಮಗು ಆಗುವಂತಹ ಸಮಯ ಅಂತ ಹೇಳಿದ್ರಿ. ಈಗ ಕೆಲವೊಂದಷ್ಟು ಜನ ಹಿರಿಯರಿಗೆ ಏನಾಗುತ್ತೆ ಅಂದ್ರೆ, ಈಗೇನಾದ್ರೂ ಹಿರಿಯರು ಅವರಿಗೆ ವಯಸ್ಸಾಯ್ತು ಅಂದ್ರೆ ತುಂಬಾ ಕಂಗೆಟ್ ಬಿಡ್ತಾರೆ, ಯಾಕಾಗಿ ಅಂತ.
2: ಯಾಕಾಗಿ ಅಂದ್ರೆ ಅವರು ಕಷ್ಟಪಟ್ಟಿರ್ತಾರೆ ಕೆಲವೊಂದು ವಯಸ್ಸಿನಲ್ಲಿ, ಆ ಕಷ್ಟಗಳನ್ನ ನೆನೆಸ್ಕೊಂಡು ಈಗಿನವರ ಒಂದು ತಮ್ಮದನ್ನ ಅವರಿಗೆ ಹೋಲಿಸಿ ಅದರಲ್ಲಿ ತಿಕ್ಕಾಟ ಪ್ರಾರಂಭ ಮಾಡ್ಕೊಂಡ್ಬಿಡ್ತಾರೆ. ಇದು ಸರಿಯಲ್ಲ. ನಾವು ಈಗ ಚೆನ್ನಾಗಿದ್ದೀವಿ, ಮಕ್ಕಳ ಆಶ್ರಯದಲ್ಲಿ, ಅವರ ಪ್ರೀತಿ ವಾತ್ಸದಲ್ಲಿ, ಸಂರಕ್ಷಣೆಯಲ್ಲಿ ನಾವು ಚೆನ್ನಾಗಿದ್ದೀವಿ. ಅವರನ್ನು ನಾವು ಎಷ್ಟು ಪ್ರೀತಿಸ್ತೀವಿ ನಮ್ಗೆ ಅಷ್ಟು ಆನಂದ ಸಿಗುತ್ತೆ ಅನ್ನೋ ಮನೋಭಾವ ತಳೆದಾಗ ಇವು ಯಾವ ತೊಂದರೆಗಳನ್ನೂ ಇರಲ್ಲ.
1: ಖಂಡಿತ ಮೇಡಮ್. ಈಗ ಇಂದಿನ ನಮ್ಮ ಈ ಸಂಧ್ಯಾ ಸಮಯ ಕಾರ್ಯಕ್ರಮದಲ್ಲಿ ಬಹಳಷ್ಟು ಸುಖಕರವಾಗಿ ನಿಮ್ಮ ಒಂದು ಸಂಧ್ಯಾ ಸಮಯವನ್ನ ಕಳೀತಾ ಇದ್ದೀರಾ. ನೀವು ನಮ್ಮ ಹಿರಿಯರಿಗೆ ಹಾಗೇನೆ ನಿಮ್ಮ ಸಮ ವಯಸ್ಕರಿಗೆ ಯಾವ ಒಂದು ಸಂದೇಶವನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕಾರ್ಯಕ್ರಮದ ಮೂಲಕ?
2: ಈ ಒಂದು ಕಾರ್ಯಕ್ರಮ ಬಹಳ ಒಂದು ಮೆಚ್ಚುಗೆ ಆಯ್ತು, ಮೊದಲೇ ಮಾತು. ಆಮೇಲೆ ಇದು ಒಂದು ಬಹಳ ಜೀವನಕ್ಕೆ ಅವಶ್ಯಕವಾದಂತ ಒಂದು ಅಂಶ ಅನಿಸ್ತು. ಎಲ್ರೂ ನಾವೆಲ್ಲ ಒಂದು ಅನ್ನುವಂತ ಭಾವನೆ ತಾಳ್ಬೇಕು ನಾವೆಲ್ಲ. ಯಾಕೆಂದ್ರೆ ನಮ್ಮನ್ನು ಎತ್ತಿ ಹಿಡಿದಂತ ಭೂತಾಯಿ, ನೀವು ಅವರು ಇವರು ಅಂತ ತಿಳ್ಕೊಳ್ಳಲ್ಲ ಅವಳು. ತಾ ಎತ್ತಿ ಹಿಡಿದಿದ್ದಾಳೆ ಪ್ರೀತಿ ವಾತ್ಸಲ್ಯದಿಂದ. ಸೂರ್ಯದೇವ ಎಲ್ಲರಿಗೂ ಬೆಳಕು ಕೊಡ್ತಾನೆ, ಯಾವುದೇ ಒಂದು ಅಪೇಕ್ಷೆ ಇರಲಾರ್ದ. ಅದಕ್ಕೆ ನಮ್ಮಲ್ಲಿ ಯಾವ ಗುಣಗಳು ಇರಬೇಕಪ್ಪ ಅಂತಂದ್ರೆ, ಸತ್ಯ, ಪ್ರೇಮ, ವಿಶ್ವಾಸ, ಈ ಮೂರು ಮುಖ್ಯವಾದಂತ ಸಂಪತ್ತು. ಲೌಕಿಕ ಸಂಪತ್ತಿನ ಒಂದು ಅಡಿಪಾಯದಲ್ಲಿ ನಮ್ಮದನ್ನೋದೇನೂ ಇಲ್ಲ. ಆ ದೇವರ ಕೃಪೆಯಿಂದ ಅವನು ಸದಾ ನಮಗೆ ಜೊತೆಗೆ ಇರಬೇಕು ಅಂತಂದ್ರೆ, ನೀನೇ ಎಲ್ಲ, ನಿನ್ನ ಕೃಪೆಯಿಂದ ಎಲ್ಲ ಅನ್ನುವ ಒಂದು ಶರಣಾಗತಿ, ಸ್ಮರಣೆ, ಅವನ ಒಂದು ಪ್ರಾರ್ಥನೆ, ಎಲ್ಲರೂ ಚೆನ್ನಾಗಿರ್ಲಿ, ಎಲ್ಲರೂ ಪ್ರೇಮದಿಂದಿರ್ಲಿ, ನಮ್ಮ ಬಂಧು ಬಾಂಧವರೆಲ್ಲ ಪ್ರೇಮದಿಂದಿರ್ಲಿ, ನಮ್ಮ ಮಾನವ ಕುಲ ಎಲ್ಲ ಚಂದಗಿರ್ಲಿ. ಮನಗಳನ್ನ ಆ ಪರಮಾತ್ಮನಿಗೆ ಮೊದಲು ಸಲ್ಲಿಸ್ತೀನಿ, ಆ ನಂತರ ನಿಮಗೆ ದೇವರು ಎಲ್ಲಾ ರೀತಿಯಿಂದ ಆರೋಗ್ಯ, ಆನಂದ, ಸಂತೃಪ್ತಿಯನ್ನ ಕರುಣಿಸಲಿ ಅಂತ ಹೇಳಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು.
1: ಸ್ನೇಹಿತರೆ, ಇದುವರೆಗೂ ಪ್ರಸಾರವಾಯಿತು ಸಂಧ್ಯಾ ಸಮಯ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಬೆಳಗಾವಿಯ ಕೆಎಲ್ಇ ಗುಲಗಂಜಿ ಅರಟಾಳ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಇತಿಹಾಸ ಉಪನ್ಯಾಸಕರಾಗಿದ್ದಂತಹ ಶ್ರೀಮತಿ ಸುಮಂಗಲಾ ಮಧುಸೂದನ್ ದೊಡ್ಮನಿಯವರು. ಮತ್ತೊಂದು ಕಾರ್ಯಕ್ರಮ, ಮತ್ತೆ ಭೇಟಿ, ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
0: केली कॅन्सर हॉस्पिटल नेहरू नगर बेळगाव.
3: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते.
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल.
3: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येते.
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल.
3: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार.
3: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येते.
0: फोन नंबर 08312552500 आणि 247377.
3: मोबाईल नंबर 6360712326 किंवा टोल फ्री नंबर 1099.
0: आजच भेट द्या केली कॅन्सर हॉस्पिटल बेळगाव येते.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08 3124 86286.

your voice. I am singing song. Soup song. Flop song.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0838552552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-894-48-99-8331. KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831-244-0322 ಅಥವಾ www.kletech.ac.in ಗೆ ಭೇಟಿ ನೀಡಿ.

ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಡಾಕ್ಟರ್ ಎಂಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ, KCET ಕೋಡ್ E036. ಮೋರ್ ದನ್ 500 ಪ್ಲೇಸ್ಮೆಂಟ್ ಆಫರ್ಸ್ ವರ್ ರಿಸೀವ್ಡ್ ಇನ್ 2025-26. ಸ್ಟೂಡೆಂಟ್ ಸೆಕ್ಯೂರ್ಡ್ ಅ ಹೈಯೆಸ್ಟ್ ಎನ್ಯುವಲ್ ಪ್ಯಾಕೇಜ್ ಆಫ್ ಅಪ್ ಟು 16 lakh ಪರ್ ಎನಮ್. ದ ಯೂನಿವರ್ಸಿಟಿ ಹ್ಯಾಸ್ 150+ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಮೆಂಬರ್ಸ್ ಅಂಡ್ 50+ ಡಾಕ್ಟರಲ್ ಡಿಗ್ರಿ ಹೋಲ್ಡರ್ಸ್. ವೆಲ್ ಇಕ್ವಿಪ್ಡ್ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಅಂಡ್ ವೈಫೈ ಎನೇಬಲ್ಡ್ ಹಾಸ್ಟೆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್. UG ಕೋರ್ಸಸ್: ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA. PG ಕೋರ್ಸಸ್: MCA, MBA ಅಂಡ್ MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್. 60+ ಕಂಪನೀಸ್ ಇನ್ಕ್ಲೂಡಿಂಗ್ ಇನ್ಫೋಸಿಸ್, ಜುನಿಪರ್ ನೆಟ್ವರ್ಕ್ಸ್, HPE, ಫೆಡರಲ್ ಬ್ಯಾಂಕ್ ಅಂಡ್ ಬಾಷ್. ವಿಸಿಟ್ ದ ಕ್ಯಾಂಪಸ್ ಫಾರ್ ರಿಕ್ರೂಟ್ಮೆಂಟ್. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಲ್ 0831-244-0322 ಆರ್ ವಿಸಿಟ್ www.kletech.ac.in.

0: KLE College of Engineering and Technology, Chikkodi. Admissions open for 2026-27. B courses available: Civil Engineering, Mechanical Engineering, Electronics and Communication Engineering, Computer Science Engineering and Artificial Intelligence and Data Science. PG courses available: Masters of Business Administration and Master of Computer Applications. The college is NBA accredited and has been recognized by Vishweshwaraya Technological University as a Model Engineering College. Career opportunities: 100% placement assistance with recruitment support from more than 50 companies including Infosys, Tata Group and Wipro. Special coaching is provided for UPSC, KPSC and GATE along with academic workshops. The campus offers 500 Mbps Wi-Fi, a well-equipped library and digital classrooms. Separate well-furnished hostel facilities are available for boys and girls. College bus facilities are available on more than 10 major surrounding routes. Admissions are conducted as per Government of Karnataka norms, CET code E167. For more information, call 9483047799 or visit www.kleceet.edu.in.
1: ರೈತ ಬಾಂಧವರ ಗಮನಕ್ಕೆ ಬೀಜೋಪಚಾರದ ಸಲಹೆಗಳು. ಬಿತ್ತನೆ ಸಮಯದಲ್ಲಿ ವಿವಿಧ ಬೆಳೆಗಳಲ್ಲಿ ಬೀಜೋಪಚಾರ ಮಾಡುವುದು ಅತಿ ಅವಶ್ಯಕವಾಗಿದೆ. ಬೀಜೋಪಚಾರದಿಂದ ಸಸಿ ಹಂತದಲ್ಲಿ ಬರುವ ಕೀಟರೋಗಗಳನ್ನು ತಡೆಯಬಹುದು ಹಾಗೂ ಜೈವಿಕ ಗೊಬ್ಬರದ ಬೀಜೋಪಚಾರದಿಂದ ಪೋಷಕಾಂಶಗಳನ್ನು ನೈಸರ್ಗಿಕವಾಗಿ ಒದಗಿಸಬಹುದಾಗಿದೆ. ಇದರಿಂದ ಕಡಿಮೆ ಖರ್ಚಿನಲ್ಲಿ ಉತ್ತಮ ಬೇಸಾಯ ಮಾಡಬಹುದಾಗಿದೆ. ಸೋಯಾ ಅವರೇ, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 100 ಗ್ರಾಂ ಥೈರಾಮ್ 75 WP ಅಥವಾ 60 ಗ್ರಾಂ ಕರ್ಬಾಕ್ಸಿನ್ 75 WP ದಿಂದ ಉಪಚರಿಸಿ ನಂತರ 500 ಗ್ರಾಂ ರೈಜೋಬಿಯಂ ಜೀವಾಣುವಿನಿಂದ ಬೀಜೋಪಚಾರ ಮಾಡುವುದು, ಇದಲ್ಲದೆ ನಂತರ 500 ಗ್ರಾಂ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಬೀಜೋಪಚಾರ ಮಾಡಬೇಕು. ಉದ್ದು, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಹೆಸರು, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಜೋಳ, ಬಿತ್ತನೆ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ 7.5 ಗ್ರಾಂ ಪೊಟ್ಯಾಸಿಯಂ ನೈಟ್ರೇಟ್ ಅಥವಾ ಗೋಮೂತ್ರ ಶೇಕಡಾ 25 ಬೆರೆಸಿದ ದ್ರಾವಣದಲ್ಲಿ 8 ಗಂಟೆ ನೆನೆಸಿ ನೆರಳಿನಲ್ಲಿ ಒಣಗಿಸಿದ ಮೇಲೆ ಒಂದರ ನಂತರ ಒಂದರಂತೆ 4 ಗ್ರಾಂ ಟ್ರೈಕೋಡರ್ಮಾ ಮತ್ತು 70 ಗ್ರಾಂ ಅಜೋಸ್ಪಿರಿಲಿಯಂ ಮತ್ತು 70 ಗ್ರಾಂ PSB ದಿಂದ ಬೀಜೋಪಚಾರ ಮಾಡಿ ನೆರಳಿನಲ್ಲಿ ಒಣಗಿಸಿ ಬಿತ್ತಬೇಕು. ಶೇಂಗಾ, ಪ್ರತಿ ಕೆಜಿ ಬೀಜಕ್ಕೆ 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 3 ಗ್ರಾಂ 75 WP ಅಥವಾ ಕಾರ್ಬಾಕ್ಸಿನ್ 2 ಗ್ರಾಂ ಅಥವಾ 4 ಗ್ರಾಂ ಟ್ರೈಕೋಡರ್ಮಾ ಪುಡಿಯಿಂದ ಬೀಜೋಪಚಾರ ಮಾಡಬೇಕು ಹಾಗೂ ರೈಜೋಬಿಯಂ ಜೀವಾಣು 200 ಗ್ರಾಂದಿಂದ ಪ್ರತಿ ಎಕರೆ ಬೀಜಕ್ಕೆ ಬೀಜೋಪಚಾರ ಮಾಡಿರಿ. ಈ ರೀತಿ ಕಡ್ಡಾಯವಾಗಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ರೋಗ, ಕೀಟ ನಿರ್ವಹಣೆ ಮತ್ತು ಪೋಷಕಾಂಶದ ಲಭ್ಯತೆ ಹೆಚ್ಚಿಸಿ ಉತ್ತಮ ಬೆಳೆ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.
1: ಹಣಕಾಸು ಸೇವೆಗಳ ಇಲಾಖೆ ಭಾರತ ಸರ್ಕಾರ, ಆರ್ಥಿಕ ಇಲಾಖೆ ಕರ್ನಾಟಕ ಸರ್ಕಾರ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಬೆಳಗಾವಿ, ತಾಲೂಕಾ ಪಂಚಾಯತ್ಗಳು, ನಗರಸಭೆ, ಪುರಸಭೆ ಹಾಗೂ ಜಿಲ್ಲಾ ಮಟ್ಟದ ಬ್ಯಾಂಕ್ಗಳ ಸಹಯೋಗದಲ್ಲಿ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ. ಪ್ರತಿ ವರ್ಷ May 31 ಮರು ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ₹456 ಪ್ರೀಮಿಯಂ ಮೊತ್ತವನ್ನು ಇಟ್ಟುಕೊಳ್ಳಿ.
2: ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ, ಯಾವುದೇ ಶುಲ್ಕವಿಲ್ಲದೆ ಶೂನ್ಯ ಬ್ಯಾಲೆನ್ಸ್ ನಲ್ಲಿ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಖಾತೆ ತೆರೆಯಬಹುದು ಮತ್ತು 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮೆಯೊಂದಿಗೆ ಉಚಿತ ಡೆಬಿಟ್ ಕಾರ್ಡ್ ಒದಗಿಸಲಾಗುತ್ತದೆ.
1: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ, ವಾರ್ಷಿಕ ಕೇವಲ ₹436 ಕಂತು ಪಾವತಿಸಿ 2 ಲಕ್ಷ ರೂಪಾಯಿವರೆಗೆ ಜೀವ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18-50 ವರ್ಷಗಳು.
2: ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ, ವಾರ್ಷಿಕ ಕೇವಲ ₹20 ಕಂತಿನಲ್ಲಿ 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18-70 ವರ್ಷಗಳು.
1: ಅಟಲ್ ಪಿಂಚಣಿ ಯೋಜನೆ, ತಿಂಗಳಿಗೆ ₹1,000 ₹5,000 ಖಾತರಿಯ ಪಿಂಚಣಿ ಗಳಿಸಲು ಅಟಲ್ ಪಿಂಚಣಿ ಯೋಜನೆಗೆ ಚಂದಾದಾರಿಕೆ ಪಡೆಯಬಹುದು. ಅರ್ಹತೆ 18-40 ವರ್ಷಗಳು.
2: ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ, 10 ಅದಕ್ಕಿಂತ ಹೆಚ್ಚಿನ ವರ್ಷಗಳ ಹಿಂದೆ ತೆರೆಯಲಾದ ಉಳಿತಾಯ ಖಾತೆಗಳಿಗೆ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಖಾತೆಗಳಿಗೆ ಹಾಗೂ ನಿಷ್ಕ್ರಿಯ ಖಾತೆಗಳಿಗೆ KYC ನವೀಕರಿಸಿ. ಡಿಜಿಟಲ್ ವಂಚನೆಗಳಿಂದ ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಮತ್ತು RBI ಠೇವಣಿಗಳಿಗೆ ವರ್ಗಾಯಿಸಲಾದ ಕ್ಲೇಮ್ ಮಾಡದ ಹಣವನ್ನು ಹೇಗೆ ಪಡೆಯುವುದು ಎಂಬುದನ್ನು ಕುರಿತು ಮಾಹಿತಿ ಪಡೆಯಿರಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್ ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
2: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ. ರೈತ ಬಾಂಧವರ ಗಮನಕ್ಕೆ ಬಿತ್ತನೆ ಸಮಯದ ಕುರಿತು ಸಲಹೆ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಸಿದ್ಧತೆ ಭರದಿಂದ ಸಾಗಿದೆ. ರೈತರು ಮುಂಗಾರು ಬಿತ್ತನೆಗೆ ಬೇಕಾದ ಬೀಜ ಗೊಬ್ಬರಗಳ ಸಂಗ್ರಹಣೆಯಲ್ಲಿ ತೊಡಗಿರುವರು. ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಬೀಜೋಪಚಾರ ಮಾಡುವುದು ಕಡ್ಡಾಯ. ಮಣ್ಣಿನ ತೇವಾಂಶ ಸಾಕಷ್ಟು, ಅಂದರೆ 75-100 mm ಮಳೆಯಾಗಿರಬೇಕು. 6 ಇಂಚು ಮಣ್ಣು ಹಸಿಯಾಗಿರಬೇಕು. ಮಣ್ಣಿನ ಉಷ್ಣಾಂಶ ಕಡಿಮೆಯಾಗಿರಬೇಕು. ವಾತಾವರಣದಲ್ಲಿ ಆರ್ದ್ರತೆ ಹೆಚ್ಚಾಗಿರಬೇಕು, ಅಂದರೆ ತಂಪಾದ ವಾತಾವರಣವಾಗಿರಬೇಕು. ಪ್ರಮುಖವಾಗಿ ಸೋಯಾ ಅವರೆ ಬಿತ್ತನೆ ಮಾಡುವಾಗ ಈ ಮೇಲಿನ ಎಲ್ಲಾ ಅಂಶಗಳನ್ನು ಗಮನಿಸಿ ಬಿತ್ತನೆ ಪ್ರಾರಂಭಿಸಿರಿ. ರೈತರು ಅವಸರ ಪಡದೆ ತಾಳ್ಮೆಯಿಂದ ಪೂರಕ ಅಂಶಗಳನ್ನು ಗಮನಿಸಿ ಬಿತ್ತನೆ ಕೈಗೊಳ್ಳಲು ರೈತ ಬಾಂಧವರಲ್ಲಿ ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಗಳ ಮರು ನವೀಕರಣ ಮಾಡುವ ಕುರಿತು.
1: ನವೀಕರಣ ಸಾಮಾನ್ಯವಾಗಿ ಪ್ರತಿ ವರ್ಷ ಮೇ 31ರ ಒಳಗೆ ಸ್ವಯಂಚಾಲಿತವಾಗಿ ನಡೆಯುತ್ತದೆ.
0: ಆದ್ದರಿಂದ ಸಮಯಕ್ಕೆ ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ರೂಪಾಯಿ ಮೊತ್ತವನ್ನು ಇಟ್ಟುಕೊಳ್ಳಿ.
1: ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 436 ರೂಪಾಯಿಗಳು, ಜೀವ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ. ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 20 ರೂಪಾಯಿಗಳು, ಅಪಘಾತ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ.
0: ಈ ಯೋಜನೆಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಅಗತ್ಯ ಸಮಯದಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್ ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
1: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ, ವರ್ಲ್ಡ್ ಬೈಸೈಕಲ್ ಡೇ, ವಿಶ್ವ ಬೈಸೈಕಲ್ ದಿನದ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ ಸಹ ಪ್ರಾಧ್ಯಾಪಕರು ಹಾಗೂ NSS ಅಧಿಕಾರಿ KLE JNMC ಹಾಗೂ KLE ವಿಶ್ವವಿದ್ಯಾಲಯ ಬೆಳಗಾವಿಯ ಡಾಕ್ಟರ್ ನಾಗರಾಜ್ ಪಾಟೀಲ್ ಅವರು ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
1: ಥ್ಯಾಂಕ್ ಯು, ಧನ್ಯವಾದಗಳು.
0: ಎಸ್, ಅವರೊಂದಿಗೆ ಜನರಲ್ ಪ್ರಾಕ್ಟೀಷನರ್ ಬೆಳಗಾವಿಯ ಡಾಕ್ಟರ್ ಉಮೇಶ್ ಹುಂಡಿಕರ್ ಅವರು ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಡಾಕ್ಟರ್.
2: ನಮಸ್ಕಾರ ಸರ್, ಧನ್ಯವಾದಗಳು.
0: ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಬೈಸೈಕಲ್ ಡೇ. ಸೈಕಲ್ ಯಾರು ಹೊಡೆದಿಲ್ಲ, ಆ ಒಂದು ಪ್ರಶ್ನೆ. ಆದರೆ ಅದರಿಗಿಂತ ಮುಂಚೆ ತಾವು ಪ್ರಾರಂಭ ಮಾಡಿರುವ ಸೈಕಲ್ ಪಯಣ, ಅದರ ಬಗ್ಗೆ ತಿಳಿಸಿ.
1: ನಮ್ಮಲ್ಲಿ ಹೆಚ್ಚಿನಂತೆ ಎಲ್ಲರೂ ಹೆಂಗೆ ಎಲ್ಲರೂ ಕೂಡ ಬಾಲ್ಯದಿಂದ ಸ್ಟಾರ್ಟ್ ಮಾಡ್ತಾರೆ, ಹಂಗೆ ನಾವು ಕೂಡ ಬಾಲ್ಯದಿಂದಲೇ ಸೈಕಲ್ ಹೊಡಿತಾ ಬಂದೇವೆ. ಸೈಕಲ್ ಹೊಡಿಲಿಕ್ಕೆ ಒಂದು ಬಾಲ್ಯದಾಗ ಸೈಕಲ್ ಕಲಿಯೋದು ಅದು ಒಂದು ದೊಡ್ಡದು ಒಂದು ನಮ್ಮದು ಸಾಧನೆ ಆಗಿತ್ತು. ಆ ಸಾಧನೆ ಆದ ನಂತರ ನಾವು ಕಲಿತ ನಂತರ ಹಠ ಹಿಡಿದು ಒಂದು ಸೈಕಲ್ ಕೊಂಡ್ಕೊಂಡು, ಅವಾಗ ಬೇಗನೆ ಕೊಡಲಿಲ್ಲ. ನಮ್ಮ ಅಪ್ಪಾಜಿಯವರು 8th ತರಗತಿಗೆ ಬಂದಾಗ ಮಾತ್ರ ನಾನು ಸೈಕಲ್ ಕೊಟ್ರು. ಸೈಕಲ್ ಅದಾದ ಒಂದು ದೊಡ್ಡ ಖುಷಿ ಇತ್ತು. ಅವಾಗ ಸೈಕಲ್ ತೊಗೊಂಡ ನಂತರ ನಾವು ದಿನಾಲೂ ಸ್ಕೂಲಿಗೆ ಹೋಗಿ ಬರ್ತಾ ಇದ್ದು. ಸ್ಕೂಲ್ ಅಂದರೆ ನಮ್ಮ ಮನೆಯಿಂದ ಸ್ಕೂಲ್ ಸುಮಾರು 8 ಕಿಲೋಮೀಟರ್ ಇತ್ತು. 8 ಕಿಲೋಮೀಟರ್ ಹೋಗೋದು, 8 ಕಿಲೋಮೀಟರ್ ಬರೋದು, ಅದು ಭಾಳ ಖುಷಿ ಆಗ್ತೈತೆ. ಯಾಕಂದ್ರೆ ಬೇರೆದವ್ರು ಎಲ್ಲ ರಿಕ್ಷಾದಲ್ಲಿ ಹೋಗ್ತಿದ್ರು, ನಾನು ಸೈಕಲ್ನಲ್ಲಿ ಹೋಗೋದು, ಅದು ಒಂದು ದೊಡ್ಡ ಖುಷಿ ಇತ್ತು. ಇದಾದ ನಂತರ ಆಮೇಲೆ ನೆಕ್ಸ್ಟ್ PUC ಬಂದಾಗ ದಿನಾಲೂ ಟ್ಯೂಷನ್ಗೆ ಹೋಗ್ಬೇಕು, ನಂತರ ಕಾಲೇಜ್ಗೆ ಹೋಗ್ಬೇಕು. ನಮ್ಮದು ಬಂದುಬಿಟ್ಟು GSS ಕಾಲೇಜ್ ಇತ್ತು, ಮಜ್ಗಾವಿಂದ GSS ಕಾಲೇಜ್ಗೆ ಹೋಗ್ಬೇಕು, ನಂತರ ಟ್ಯೂಷನ್ಗೆ ಹೋಗ್ಬೇಕು. ಸುಮಾರು ಟ್ಯೂಷನು ಎಲ್ಲ ಕಾಲೇಜ್ ಹಿಡಿದು ಮುಂಜಾನೆ ಒಂದು ಸರ್ತಿ ಕಾಲೇಜ್ಗೆ ಹೋಗ್ಬರೋದು, ಮತ್ತು ಸಾಯಂಕಾಲ ಮತ್ತು ಟ್ಯೂಷನ್ಗೆ ಹೋಗೋದು. ಅದು ಒಂದು 30-35 ಕಿಲೋಮೀಟರ್ ಆಗ್ತಿತ್ತು. ಅದ ನಂತರ ನಾವು ಈ ವೈದ್ಯಕೀಯ ಶಿಕ್ಷಣದಾಗ ಬಂದಿಂದ ಅದನ್ನ ಕ್ರಮೇಣವಾಗಿ ಕಡಿಮೆ ಆಯಿತು. ದೆನ್ ಕೆಲವು ವರ್ಷ ಆದರೆ ನಂತರ ದಿನನಿತ್ಯದ ಒತ್ತಡ ಬದುಕಿನಲ್ಲಿ ಸೈಕಲ್ ಬಳಕೆ ಕಡಿಮೆ ಆಯಿತು. ಕೆಲವು ವರ್ಷಗಳ ಹಿಂದೆ ದೈಹಿಕ ಚಟುವಟಿಕೆ ಕಡಿಮೆ ಆಗುತ್ತದೆ ಎಂದು ಅರಿತು ಪ್ರತಿದಿನ ಸ್ವಲ್ಪ ಸಮಯ ಸೈಕ್ಲಿಂಗ್ ಮಾಡಲು ಪ್ರಾರಂಭಿಸಿದೆ. ಮೊದಲು 3-5 ಕಿಲೋಮೀಟರ್ ಮಾತ್ರ ಓಡಿಸುತ್ತದೆ, ನಂತರ ದಿನ ನಿಧಾನವಾಗಿ ದೂರ ದೂರ ಸಾಮರ್ಥ್ಯ ಹೆಚ್ಚಾಯಿತು. ನಮ್ಮ ಜೊತೆ ನಮ್ಮ ಗೆಳೆಯರು ಆದಂಥ ಡಾಕ್ಟರ್ ಉಮೇಶ್ ಹುಂಡೇಕರ್ ಅವರು ಕೂಡ ನಮ್ಗೆ ಸಾಥ್ ಕೊಡ್ತಿದ್ದಾರೆ. ಈಗ ಪ್ರತಿ ರವಿವಾರ ನಾವು ಸೈಕ್ಲಿಂಗ್ ಹೋಗ್ತೇವೆ. ಸುಮಾರು ಇಲ್ಲಾಂದ್ರೆ 30-35 ಕಿಲೋಮೀಟರ್ ಸರಾಸರಿ ಈಗ ದೂರದಲ್ಲಿ ನಾವು ಹೋಗ್ತೇವೆ.
0: ಬಹಳ ಉತ್ತಮ ಸರ್. ಡಾಕ್ಟರ್ ಸರ್, ತಮ್ಮ ಸೈಕ್ಲಿಂಗ್ ಪ್ರಯಾಣ ಯಾವಾಗಿಂದ ಪ್ರಾರಂಭವಾಯಿತು, ಬಾಲ್ಯದಿಂದ ಹೇಳಿ?
2: ಎಸ್, ಬಾಲ್ಯದಿಂದ ಹೇಳ್ಬೇಕಂದ್ರೆ ಈಗಾಗಲೇ ನಮ್ಮ ಸಹಪಾಠಿ ಆದಂತಹ ಡಾಕ್ಟರ್ ನಾಗರಾಜ್ ಪಾಟೀಲ್ ಎಲ್ಲ ವಿವರಿಸಿದ್ರು. ಅವ್ರು ಏನು ಹೇಳಿದ್ರಲ್ಲ ಅಕ್ಷರಶಃ ಸತ್ಯ ಅದು. ಅದರಲ್ಲಿ ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಂತಂದ್ರೆ ಅದು ಸೈಕಲ್, ಸೈಕಲ್ ಅಂದ್ರೇ ಚಕ್ರ. ಚಕ್ರ ಅಂತಂದ್ರೆ ನಾವು ಸೈಕಲಿಂದ ಸ್ಟಾರ್ಟ್ ಮಾಡಿದ್ವಿ, ನಮ್ಮ 5ನೇ ತರಗತಿಯಿಂದ ಸೈಕಲಿಂದ ಸ್ಟಾರ್ಟ್ ಮಾಡಿದ್ವಿ. ಇವತ್ತಿಗೆ ನಮಗೆ 40 ವರ್ಷ ಆಸ್ಪಾಸಲ್ಲಿ ಇದ್ದೀವಿ, ಮತ್ತೆ ತಿರ್ಗಾ ಸೈಕಲ್ಗೆ ಬಂದ್ವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೆಂಗಪ್ಪ ಅಂತಂದ್ರೆ ಸೈಕಲಿಂದ ಸ್ಟಾರ್ಟ್ ಮಾಡಿದ್ವಿ, ಯಾವಾಗ ನಮ್ಗೆ 5ನೇ ತರಗತಿಯಿಂದ ಅಲ್ಲಿಂದ 10th PUC ಮತ್ತೆ ಡಿಗ್ರಿ ಮುಗಿದ್ಮೇಲೆ ಇಮಿಡಿಯೇಟ್ ಆಗಿ ಬೈಕ್ ತಗೊಂಡ್ವಿ. ಬೈಕ್ ತಗೊಂಡ್ಮೇಲೆ ಯಾವಾಗ ನಾವು ಉದ್ಯೋಗಕ್ಕೆ ಇಳಿದ್ವಿ, ನಮ್ಮ ಈ ವೈದ್ಯಕೀಯ ವೃತ್ತಿಗೆ ಇಳಿದ್ವಿ, ಮತ್ತೆ ಕಾರ್ ತಗೊಂಡ್ವಿ, ಎಲ್ಲ ಫ್ಲೈಟಲ್ಲಿ ಓಡಾಡಿದ ಎಲ್ಲ ಮಾಡಿದ್ವಿ. ಆಮೇಲೆ ನಮ್ಗೆ ಗೊತ್ತಾಯ್ತು ಆರೋಗ್ಯ ದೃಷ್ಟಿಯಿಂದ ಮತ್ತೆ ನಾವು ತಿರ್ಗಾ ಸೈಕಲ್ಗೆ ಬರ್ಬೇಕಂತೇಳಿ ಇವತ್ತಿಗೆ ನಾವು ಆಲ್ಮೋಸ್ಟ್ ಒಂದು 5-6 ಇಯರ್ಸ್ ಇಂದ ನಾವು ನಮ್ಮ ಸಹಪಾಠಿ ಆದಂತಹ ಡಾಕ್ಟರ್ ನಾಗರಾಜ್ ಪಾಟೀಲ್ ಅವರು ಪ್ರತಿದಿನ ಹೋಗ್ತೀವಿ. ಹೆಚ್ಚು ಕಮ್ಮಿ ಎವ್ರಿ ಸಂಡೇ, ಪ್ರತಿ ರವಿವಾರ ನಮ್ಮದು 40-50 ಕಿಲೋಮೀಟರ್ಸ್ ರನ್ನಿಂಗ್ ಇದ್ದೇ ಇರುತ್ತೆ, ನಮ್ಮ ಸೈಕ್ಲಿಂಗ್ ಇರುತ್ತೆ. ಸೊ ಅದಕ್ಕೆ ನಾವು ತುಂಬ ಖುಷಿಯಾಗಿದ್ದೀವಿ. ಯಾಕೆ ಸೈಕ್ಲಿಂಗಿಗೆ ಹೋದ್ವಿ ಅಂತಂತಂದರೆ ಈ ಒತ್ತಡದಿಂದ, ಈ ವೈದ್ಯಕೀಯ ಕೆಲಸದ ಒತ್ತಡ ಆಗಿರಲಿ ಅಥವಾ ನಾವು ದಿನಂಪ್ರತಿ ಓಡಾಡೋ ಒತ್ತಡ ಆಗಿರಲಿ ಅಥವಾ ಮನೆ ವ್ಯವಹಾರಗಳಾಗಿರಲಿ, ಹೊರಗಡೆ ವ್ಯವಹಾರಗಳಾಗಿರಲಿ, ಇದರಿಂದ ಏನಾಗುತ್ತೆ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ನಮಗೆ ಕೆಲವೊಂದಿಷ್ಟು ಎಕ್ಸಸೈಜ್ಗಳು ಸಿಗೋದಿಲ್ಲ. ಇದರಿಂದ ನಾವು ಸೈಕಲ್ ಹೋಗೋದ್ರಿಂದ ಒಂದು ಏನಂತಂದ್ರೆ ಮೊಬೈಲನ್ನು ಯೂಸ್ ಮಾಡೋಕೆ ಆಗ್ತಿಲ್ಲ. ಸೈಕ್ಲಿಂಗ್ ನಾವು ಪೆಡಲ್ ತುಳಿತಾ ಇರ್ತೀವಿ, ನಮ್ದು ಕಾನ್ಸಂಟ್ರೇಷನ್ ರೋಡ್ ಮೇಲೆ ಇರುತ್ತೆ, ವೀಲ್ ಕಡೆ ಇರುತ್ತೆ. ಅದರಿಂದ ಏನಾಗುತ್ತೆ ನಾವು ಯಾವುದೇ ಥರ ಯಾರ ಜೊತೆ ಮಾತಾಡೋಕ್ಕಾಗಲ್ಲ, ಮೊಬೈಲ್ಗಳನ್ನು ತುಳಿಯೋಕ್ಕಾಗಲ್ಲ, ಕಾನ್ಸಂಟ್ರೇಷನ್ ಏನಿದ್ರು ಫುಲ್ ಎಕ್ಸಸೈಜ್ ಸಿಗೋದು. ನನ್ನ ಪ್ರಕಾರ ಸ್ವಿಮ್ಮಿಂಗು ಬಿಟ್ಟರೆ ಸೈಕ್ಲಿಂಗ್ ಇಸ್ ದ ಬೆಸ್ಟ್ ಆಪ್ಷನ್ ಫಾರ್ ಎಕ್ಸಸೈಜ್.
0: ಬಹಳ ಉತ್ತಮವಾಗಿ ತಾವು ತಮ್ಮ ಜರ್ನಿ ಬಗ್ಗೆನೂ ಹೇಳಿದ್ರಿ. ಆರೋಗ್ಯದ ದೃಷ್ಟಿಯಲ್ಲಿ ಯಾವ ರೀತಿ ಸೈಕ್ಲಿಂಗ್ ಒಂದು ಹೆಲ್ಪ್ ಮಾಡುತ್ತೆ ಅಂತ ತಿಳಿಸಿದ್ರು. ಡಾಕ್ಟರ್ ನಾಗರಾಜ್ ಅವರೇ, ತಾವೇನು ಹೇಳಲಿಕ್ಕೆ ಇಷ್ಟಪಡ್ತಾರೆ ವಿತ್ ರೆಸ್ಪೆಕ್ಟ್ ಟು ಹೆಲ್ತ್, ಹೆಲ್ತ್ ಬೆನಿಫಿಟ್ಸ್ ಈ ಒಂದು ವಿಷಯದಲ್ಲಿ ಸೈಕ್ಲಿಂಗ್ ವಿಷಯದಲ್ಲಿ ಇದೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸುಲಭವಾಗಿದೆ. ಅಂಥ ಸಂದರ್ಭದಲ್ಲಿ ಸೈಕ್ಲಿಂಗ್ ಬಿಟ್ಟು ನಾವು ಮೋಟರ್ ಸೈಕಲ್ಗೆ ಹೋದ್ವಿ, ಮೋಟರ್ ಸೈಕಲ್ ಬಿಟ್ಟು ಅದನ್ನೂ ಬಳಸಲಾರದೆ ಮನೆಯಲ್ಲಿ ಕ್ಲಿಕ್ ಮಾಡಿ ಎಲ್ಲವನ್ನ ತರುವಂತಹ ಒಂದು ಸೌಲಭ್ಯ ಬಂತು. ಈಗ ವಾಪಸ್ ಸೈಕ್ಲಿಂಗಿಗೆ ಬಂದಿವೆ ಅಂತ ಡಾಕ್ಟರ್ ಉಮೇಶ್ ಸರ್ ಹೇಳಿದ್ರು. ಆರೋಗ್ಯದ ದೃಷ್ಟಿಯಲ್ಲಿ ಸೈಕ್ಲಿಂಗ್ ಎಷ್ಟು ಮಹತ್ವ
1: ನೋಡ್ರಿ? ಸೈಕ್ಲಿಂಗ್ ಹೊಡೆಯೋದು ಇದು ಒಂದು ನಮ್ಗೆ ಖುಷಿ. ಹಾ, ಮುಂಚೆ ನಮ್ಮ ಬಾಲ್ಯದಲ್ಲಿ ಹೆಂಗೆ ಖುಷಿ ಅನಿಸ್ತೈತೆ ಹಂಗೆ ಈಗೂ ಕೂಡ ಖುಷಿ ಅನಿಸ್ತದೆ. ನಮ್ಮ ಒಟ್ಟಿಗೆ ನಾವು ಮಾತಾಡ್ಕೊಂತ ಹೋಗ್ಬೋದು. ಆಮೇಲೆ ಸರ್ ಹೇಳಿದ ಪ್ರಕಾರ ನಮ್ಮ ಸ್ಕ್ರೀನ್ ಟೈಮಿಂಗ್ ಕಡಿಮೆ ಆಗುತ್ತೆ. ಆಮೇಲೆ ದೈಹಿಕವಾಗಿ ಆರೋಗ್ಯ ದೃಷ್ಟಿಯಿಂದ ಹೇಳಬೇಕಂತಂದ್ರೆ ಹೃದಯ ರೋಗಗಳು ಸುಧಾರಿಸುತ್ತದೆ. ಆಮೇಲೆ ಶ್ವಾಸಗಳ ಕಾರ್ಯಕ್ಷಮತೆ ಹೆಚ್ಚುತ್ತದೆ. ಅಂದರೆ ನಮ್ದೇನು ಲಂಗ್ ಕೆಪಾಸಿಟಿ ಇರ್ತೈತಲ್ಲ ಅದು ಚೆನ್ನಾಗಾಗುತ್ತೆ. ಲಂಗ್ ಫಂಕ್ಷನ್ ಟೆಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಸ್ನಾಯುಗಳು ಬಲಗೊಳ್ಳುತ್ತದೆ. ಮುಂದೆ ದೇಹದ ತೂಕ ನಿಯಂತ್ರಣದಲ್ಲಿ ಇರುತ್ತದೆ. ಎಲ್ಲರಿಗೂ ಅಂತಾರೆ ಹಾ ನಿಮ್ಮ ಬೊಜ್ಜಿಲ್ಲ, ಬೊಜ್ಜು ಕಡಿಮೆ ಆಗುತ್ತೆ ಅಂಥೇಳಿ. ಯಾಕಂದರೆ ಈ ಥರದ ಒಂದು ಸೀಕ್ರೆಟ್ ಅಂತಂದರೆ ಸೈಕಲ್ ಸಹಿಷ್ಣುತೆ ಮತ್ತು ಶಕ್ತಿ ಹೆಚ್ಚುತ್ತದೆ. ಮತ್ತು ರೋಗ ತಡೆಯೋದು ಹೆಂಗಂತಂದ್ರೆ ಮಧುಮೇಹ ರೋಗವನ್ನು ತಡೆಯುತ್ತದೆ. ಈಗ ಸುಮಾರು ನಾವು ಮಧುಮೇಹ ಕಾರಣಗಳು ಏನಂತಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಇತ್ತಂದ್ರೆ ಬರುತ್ತದೆ ಅಂತ ಹೇಳ್ತಾರೆ. ಅದೇ ಪ್ರಕಾರ ನಾವು ದಿನಾಲು ಸೈಕಲ್ ಹೊಡ್ಕೊಂತಿದ್ರೆ ಮಧುಮೇಹವಾದ ರೋಗದಿಂದ ನಾವು ದೂರ ಇರ್ಬೋದು. ರಕ್ತದೊತ್ತಡ ಅಂದ್ರೆ ಹೈಪರ್ ಟೆನ್ಷನ್, ಬೊಜ್ಜು ಅಂದ್ರೆ ಒಬೆಸಿಟಿ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳಿಂದ ನಾವು ದೂರ ಇರ್ಬೋದು. ಮಾನಸಿಕ ಆರೋಗ್ಯದ ಬಂತಂದ್ರೆ ಒತ್ತಡ ಕಡಿಮೆ ಆಗುತ್ತದೆ. ನಮಗೆ ಎಷ್ಟೊಂದು ಒತ್ತಡ ಇದ್ರೂ ಕೂಡ ನಾವು ಸೈಕಲ್ ಒಂದು ಅರ್ಧ ಗಂಟೆ ಮಾತ್ರ ಸೈಕಲ್ ಹೊಡೆದ್ರೆ ನಮ್ಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ನಮ್ಮ ಎಲ್ಲ ಒತ್ತಡ ಹೋಗಿ ನಾವು ಎಷ್ಟು ಆರಾಮಾಗಿದ್ದೇವೆ ಅಂತ ಹೇಳಿ ಒಂದು ಭಾವನೆ ಮೂಡುತ್ತದೆ. ಖಿನ್ನತೆ ಮತ್ತು ಆತಂಕ ಕಡಿಮೆ ಆಗುತ್ತದೆ. ಅದೇನು ನಮ್ಗೆ ಆಂಗ್ಸೈಟಿ ಇರ್ತದಲ್ಲ, ಇದು ಸಬ್ಮಿಟ್ ಮಾಡಬೇಕು, ಅದು ಅಸೈನ್ಮೆಂಟ್ ಮಾಡಬೇಕು, ಅಲ್ಲಿ ಹೋಗಬೇಕು, ಇದೆಲ್ಲದಿಂದ ನಮ್ಗೆ ಆರಾಮದಾಯಕ ಒಂದು ಭಾವನೆಗಳು ಸಿಗುತ್ತದೆ ಮತ್ತು ಮನಸ್ಸು ಉಲ್ಲಾಸದಿಂದ ಇರುತ್ತದೆ.
0: ಬಹಳ ಮುಖ್ಯವಾಗಿ ಮೋಟಾರ್ ಸೈಕಲ್ ಅಂಡ್ ಸೈಕಲ್ ನಲ್ಲಿ ಇರೋ ಒಂದು ವ್ಯತ್ಯಾಸ, ಮೋಟಾರ್ ಸೈಕಲ್ ನಲ್ಲಿ ಮೋಟರ್ ಇರುತ್ತೆ, ಆ ಮೋಟರಿಗೆ ಬೇಕು ಇಂಧನ. ಇಲ್ಲಿ ಏನು ಇಂಧನ ಇದೆ ಅದನ್ನ ಎಲ್ಲರಿಗೂ ಗೊತ್ತು, ಅದರಿಂದನೇ ಎಲ್ಲ ಲಾಭ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ
2: ಸರ್? ಈಗಾಗಲೇ ಹೇಳಿದ್ರೆ ಎಲ್ಲ ಅದ್ರ ಬಗ್ಗೆ ವಿವರವಾಗಿ. ಇನ್ನು ನನ್ನ ಪ್ರಕಾರ ಹೇಳೋದಾದ್ರೆ ಈ ಅಡಿಯಿಂದ ಮುಡಿಯೋರಿಗೂ ಅಂತಾರೆ, ಈಗ ತಲೆಯಿಂದ ಹಿಡಿದು ಕಾಲುವರೆಗೂ ಎಲ್ಲ ಥರದ ಎಕ್ಸಸೈಸ್ ಸಿಗುವಂಥದ್ದು ಒನ್ ಆ್ಯಂಡ್ ಓನ್ಲಿ ಸೈಕ್ಲಿಂಗ್. ಯಾಕಂತಪ್ಪ ಅಂತಂದರೆ ಈಗ ನಾವು ತಲೆಯಿಂದ ಹಿಡ್ಕೊಂಡು ಹೋದರೆ ಕಾನ್ಸಂಟ್ರೇಷನು ಮತ್ತು ನಮ್ಮ ಐ ವಿಷನ್ ಆಗಲಿ, ಆಮೇಲೆ ನಮ್ಮ ಶ್ವಾಸಕೋಶ ಆಗಲಿ, ಆಮೇಲೆ ನಮ್ಮ ಶೋಲ್ಡರ್ ಆಗಲಿ, ಆಮೇಲೆ ನಮ್ಮದು ಯಾವುದೇ ಥರ ಬೋಜು ಬರೋದು ಫ್ಯಾಟ್ ಬರುತ್ತೆ ಅಂತಾರಲ್ಲ ಅದಾಗಲಿ, ಮತ್ತು ಥೈಸ್ ಆಗಲಿ, ಲೆಗ್ಸ್ಗಳು, ಲೋವರ್ ಲಿಮ್ಸ್ ಕೆಳಗಡೆ ಪಾರ್ಟ್ಸ್ಗಳು, ಕಾಲಿಗಳಾಗಲಿ, ಎಲ್ಲ ಥರದ ಎಕ್ಸಸೈಸ್ ಸಿಗೋದೆ ಈ ಸೈಕ್ಲಿಂಗಿಂದ. ಇದರಿಂದ ಏನಾಗುತ್ತೆ, ನಾವು ಈ ಪ್ರತಿನಿತ್ಯ ನಾವು ಪಡ್ತಕ್ಕಂಥ ಒತ್ತಡದಿಂದ ಸೋ ರಿಲ್ಯಾಕ್ಸೇಷನ್ ಸಿಗುತ್ತೆ ಮತ್ತು ಫ್ರೆಶ್ ಏರ್ ಸಿಗುತ್ತೆ. ಫ್ರೆಶ್ ಏರ್ ಸಿಗೋದ್ರಿಂದ ಏನಾಗುತ್ತೆ, ಇವತ್ತು ಮೈಂಡು ಮಾನಸಿಕವಾಗಿಯೂ ನಾವು ಶಕ್ತಿಯುತವಾಗ್ತೀವಿ, ದೈಹಿಕವಾಗಿಯೂ ಶಕ್ತಿಯುತವಾಗ್ತೀವಿ. ಇದರಿಂದ ಒಂದು ಏನು ಹೇಳ್ತೀನಿ ಅಂದರೆ ಒತ್ತಡ ನಾವು ಹೇಳಬೇಕು ಅಂತಂತಂದರೆ ಪ್ರತಿದಿನ ನಮ್ಗೆ ಮಾಡೋಕ್ಕಾಗದೇ ಇದ್ದರೂ ಎವ್ರಿ ಅಲ್ಟರ್ನೇಟಿವ್ಸ್. ಈಗ ನಾವೇನು ಮಾಡ್ತೀವಿ, ಕೆಲವೊಂದಿಷ್ಟು ಜನ ನಮ್ಮ ಈ ಮಿಡ್ಲ್ ಏಜು ಜಿಮ್, ನಾನು ಯಾವುದನ್ನು ಹೇಟ್ ಮಾಡಲ್ಲ, ಎಕ್ಸಸೈಸ್ ರಿಲೇಟೆಡ್ ಐ ಲವ್ ಇಟ್, ಬಟ್ಟು ಎಕ್ಸಸೈಸ್ ಹೋದಾಗ ನಾವು ಜಿಮ್ ಹೋಗ್ತೀವಿ ಅಂತ ಓವರ್ ಆಗಿ ಒಂದೇ ಮಾಡೋದಾಗಲಿ, ಅಥವಾ ಈಗ ಎಕ್ಸಸೈಸ್ ಇದು ಏನೋ ಸೈಕ್ಲಿಂಗ್ದು ಒಂದು ಏನೋ ನಮ್ಮ ಫ್ರೆಂಡ್ ಸರ್ಕಲ್ ಆಗಲಿ, ದೊಡ್ಡವರಾಗಲಿ, ಯಾರೋ ಏನು ಹೇಳ್ತಾರೆ, ಏ ಹೋಗೋದ್ರಿಂದ ಮೊಣಕಾಲುಗಳು ನೋವಾಗ್ತವೆ, ಜಾಸ್ತಿ ಹೋಗಬಾರ್ದು, ಆಮೇಲೆ ನಿನ್ ಜಾಯಿಂಟ್ ಪೇನ್ಗಳು ಆಫ್ಟರ್ 50 years, 60 years ಬರುತ್ತೆ. ನೋ, ನಾಟ್ ಎಟ್ ಆಲ್. ಅದ್ರ ಬಗ್ಗೆ ಅಕ್ಷರ ಸಹ ಸುಳ್ಳು, ನೀ ಜಾಯಿಂಟ್ ಪೇನ್ ಬರೋದಿಲ್ಲ. ನೀವು ಯಾವಾಗ ಅದನ್ನು ನೀವು ನಿಮ್ಮ ಕ್ರಮಬದ್ಧವಾಗಿ ಒಂದೇ ರೇಸಲ್ಲಿ ಹೋಗ್ತಾ ಇರ್ತೀರಿ, ಸೊ ನೀವು ಯಾವುದೇ ಕಾರಕ್ಕೂ ನೀ ಜಾಯಿಂಟ್ ಪೇನ್ ಬರಲ್ಲ. ಅದು
0: ಭಾಳ ಅದ್ರ ಮೇಲೆ ಒಂದು ಏನಂತಾರೆ ರೂಮರ್ ಸ್ಪ್ರೆಡ್ ಆಗಿದೆ, ನೀ ಜಾಯಿಂಟ್ ಇದಾಗುತ್ತೆ. ಆ್ಯಂಡ್ ಇನ್ನೊಂದು ಭಾಳ ಕೇಳಿರುವುದು ಲೋವರ್ ಬ್ಯಾಕ್ ಪೇನ್. ಇನ್ಫ್ಯಾಕ್ಟ್ ಇದು ಎಲ್ಲ ಉಲ್ಟಾ ಇದೆ ನೋಡ್ಲಿಕ್ಕೆ ಹೋದ್ರೆ, ಸೈಕ್ಲಿಂಗ್ ಮಾಡಿದ್ರೆ ಅದೆಲ್ಲದಕ್ಕೂ ರಾಮಬಾಣ. ಸೊ ಈಗ ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಬಹಳ ಮಾತನಾಡ್ತಾರೆ ಡಾಕ್ಟರ್ ಸರ್, ಅಂತ ಸಂದರ್ಭದಲ್ಲಿ ಸೈಕ್ಲಿಂಗ್ ಅಫ್ಕೋರ್ಸ್ ಒಂದು ಮೆಂಟಲ್ ಹೆಲ್ತ್ಗೆ ಬಹಳ ಉತ್ತಮ ಅಂತ ತಿಳಿಸಿದ್ರಿ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಚರ್ಚೆಯಲ್ಲಿದೆ, ಡಿಪ್ರೆಷನ್, ಖಿನ್ನತೆ. ಈಗ ಖಿನ್ನತೆಗೂ ಈ ಒಂದು ರಾಮಬಾಣ ಆಗ್ಬೋದಾ?
1: ಹೌದು, ಡೆಫಿನೆಟ್ಲಿ ಸೈಕ್ಲಿಂಗ್ ನಮಗೆ ಜೀವನ ಅನೇಕ ಪಾಠಗಳನ್ನು ಕಲಿಸುತ್ತದೆ. ಒಂದನೇದು ಶಿಸ್ತು, ಬೇಗನೆ ಹೇಳಬೇಕು ಸರ್ ನಮ್ಗೆ ಫೋನ್ ಮಾಡ್ತಾರೆ, 5 ಗಂಟೆ 5:30 ಫೋನ್ ಮಾಡ್ತಾರೆ, ಅದೊಂದು ಶಿಸ್ತು ಒಂದು ನಾವು ಕಲಿತೇವೆ. ನಾವು ಒಂದು ವೇಳೆ ನಮ್ಗೆ ಹೋಗೋದಿಲ್ಲ ಅಂತಂದ್ರೆ ನಾವು ಆರಾಮಾಗಿ ನಿದ್ದೆ ಮಾಡ್ತೇವೆ ಮತ್ತು ಏನು ಸಾಧಿಸಲ್ಲ. ಸೊ ಬೆಳಿಗ್ಗೆ ಬೇಗ ಹೇಳುವುದು, ಸಮಯ ಪಾಲನೆ ಮತ್ತು ನಿರಂತರತೆಯನ್ನು ಕಾಪಾಡಿಕೊಳ್ಳುವುದು ಅಭ್ಯಾಸ ಆಗುತ್ತದೆ. ಎರಡನೇದು ತಾಳ್ಮೆ, ಒಂದೇ ದಿನದಲ್ಲಿ ದೂರ ಪ್ರಯಾಣವನ್ನು ಮಾಡಲು ಸಾಧ್ಯ, ಎಲ್ಲ ಸಮರ್ಥ್ಯ ನಿಧಾನವಾಗಿ ಬೆಳೆಯುತ್ತದೆ. ನಾವು ಹಿಂದ್ ಹೊಳಿ ನೋಡಿದ್ರೆ ಅಯ್ಯೋ ನಾವು ಇಷ್ಟೊಂದು ಅಲ್ಲಿಂದ ಇಲ್ಲಿ ಬಂದು ನಾವು ಬೆಳಗಾವಿದಿಂದ ಇಲ್ಲಿ ಖಾನಾಪುರವರೆಗೆ ಬಂದವಲ್ಲ, ನಮಗೆ ಅದು ಒಂದು ಖುಷಿ ಕೊಡುತ್ತೆ.
0: ಕರೆಕ್ಟ್.
1: ಮೂರನೇದು ದೃಢ ಸಂಕಲ್ಪ, ಹವಾಮಾನ ಆಯಾಸ ಅಥವಾ ರಸ್ತೆ ಸವಾಲುಗಳನ್ನು ನಮ್ಮ ಮನೋಬಲವನ್ನು ಪರೀಕ್ಷಿಸುತ್ತದೆ. ಏನೇ ಇರಲಿ ನಾವು ಹಂಗೆ ಮುನ್ನಡೀತೇವೆ. ಮತ್ತೆ ಮಳೆ ಬಂದರೂ ಕೂಡ ಅದು ನಿಲ್ಲಲ್ಲ, ಈಗ ನಾವು ಸಾಮಾನ್ಯವಾಗಿ ಮಳೆ ಬಂದರೆ ನಾವು ಎಷ್ಟೋ ಒಂದು ಕಾರ್ಯಕ್ರಮಗಳನ್ನು ಮುಂದೂಡಿಸ್ತೇವೆ ಅಥವಾ ಡಿಲೀಟ್ ಮಾಡ್ತೇವೆ, ಅದು ಇದು ಈಗ ಮಾಡೋದು ಬೇಡ ಅಂತೇಳಿ. ಬಟ್ ಆದರೆ ಈ ಸೈಕ್ಲಿಂಗ್ ಆ ಥರ ಆಗಲ್ಲ, ಒಂದು ರೈನ್ಕೋಟ್ ಹಾಕೊಂಡು ಹೋಗಿಬಿಡೋದು.
3: ಇನ್ಫ್ಯಾಕ್ಟ್ ಮಳೆಯಲ್ಲಿ ಇನ್ನೂ ಜಾಸ್ತಿ.
1: ಹೌದು. ಮೂರನೇದು ಆತ್ಮವಿಶ್ವಾಸ, ಪ್ರತಿಯೊಂದು ಸಾಧನೆಯು ತಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಮತ್ತೊಂದು ಗುರಿ ಸಾಧನೆ, ಸೈಕ್ಲಿಸ್ಟ್ಗಳು ಗುರಿಗಳನ್ನು ನಿಗದಿಪಡಿಸಿಕೊಂಡು ಅವುಗಳನ್ನು ಸಾಧಿಸಲು ಯೋಚಿತವಾಗಿ ಪ್ರಯತ್ನಿಸುತ್ತಾರೆ. ಸೊ ಇದರಿಂದ ಏನಾಗುತ್ತೆ, ನಮ್ದು ಮಾನಸಿಕ ಒಂದು ಮನೋಭಾವನೆ ಒಂದು ಹೆಚ್ಚಿಗೆ ಆಗಿ, ನೀವು ಏನು ಖಿನ್ನತೆ ಅಂದ್ರಲ್ಲ, ಖಿನ್ನತೆ ದೂರ ಇರುವಂತಹದ್ದು ಒಂದು ಪಾತ್ರ ಬಹಳ ಮುಖ್ಯವಾದ.
3: ಹೌದು, ಇತ್ತೀಚಿನ ದಿನಗಳಲ್ಲಿ ಅದು ಬಹಳ ಬೇಕು. ಅಂಡ್ ನೋಡ್ತಾ ನೋಡ್ತಾ ನಾವು ಈಗ ಶಾಲಾ ಕಾಲೇಜ್ ಪ್ರಾರಂಭವಾಗಿದೆ, ಶಾಲಾ ಎಸ್ಪೆಷಲಿ ಶಾಲೆಯ ದಿನಗಳು ರಜೆಗಳು ಇತ್ತು, ಅಂತ ಸಂದರ್ಭದಲ್ಲಿ ಮಕ್ಕಳು ಸೈಕಲ್ ಅನ್ನ ಬಳಸಿದ್ರು, ಅದನ್ನ ದೃಶ್ಯ ನೋಡ್ಲಿಕ್ಕೆ ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಸ್ವಲ್ಪ ಟೈಮ್ ಆಗಿತ್ತು ಸೈಕಲ್ ರೋಡ್ ನಲ್ಲಿ ನಾವು ಕಂಡು ಬರುವುದು ಬಹಳ ಬಹಳ ಅಪರೂಪವಾಗಿತ್ತು ಬಿಕಾಸ್ ಆಫ್ ಆನ್ಲೈನ್ ಗೇಮ್ಸ್. ಈಗ ಅಂತ ಸಂದರ್ಭದಲ್ಲಿ ಚಟ ಬಹಳ ಮುಖ್ಯವಾಗಿ ಸ್ಕ್ರೀನ್ ಚಟ, ಸ್ಕ್ರೀನ್ ಅಡಿಕ್ಷನ್ ಆಗಿದೆ. ಸ್ಕ್ರೀನ್ ಅಡಿಕ್ಷನ್ ದಿಂದನೂ ದೂರವಾಗ್ಲಿಕ್ಕೆ ಸರ್ ಹೇಳಿದ್ರು ಮೊಬೈಲ್ ನಿಂದ ದೂರ ಆಗ್ಬಿಡ್ತೇವೆ ಅಂತ. ಮೊಬೈಲ್ ನಿಂದ ದೂರ ಆಗ್ಲಿಕ್ಕೆ ಸೈಕ್ಲಿಂಗ್ ಇನ್ನು ಎಷ್ಟು ಸಹಾಯ ಮಾಡುತ್ತೆ ಅದ್ರ ಬಗ್ಗೆ ಸ್ವಲ್ಪ.
1: ಒಂದು ನಮ್ದು ಸ್ಕ್ರೀನ್ ಟೈಮ್ ಅಂತೂ ಕಡಿಮೆ ಆಗುತ್ತೆ. ಆಮೇಲೆ ಸೈಕಲ್ ಆಗಲಿ ಹೇಳಿದಾಗೆ ಪ್ರತಿಯೊಂದು ನಾವು ಪೈಡಲ್ ಏನು ತಿಳಿತೇವಲ್ಲ, ಆ ಪ್ರತಿಯೊಂದು ನಮ್ಗೊಂದು ಖುಷಿ ಕೊಡ್ಕೊಂತ ಹೋಗ್ತೈತಿ. ದೆನ್ ನಮ್ದು ಹಾರ್ಮೋನಲ್ ಚೇಂಜಸ್ ಹಾಕೊಂತ ಹೋಗ್ತೈತಿ. ಸೊ ರಕ್ತದ ನಾವು ಏನು ಇಂಡಿಕೇಟರ್ಸ್ ಅಂತ ಹೇಳಿರ್ತೇವಲ್ಲ, ಅದೆಲ್ಲ ಚೆನ್ನಾಗಿ ಒಂದು ಫಿಲ್ಟ್ರೇಷನ್ ಆಗಲಿ, ಅಥವಾ ಲಂಗ್ ಕೆಪಾಸಿಟಿ, ಶ್ವಾಸಕೋಶದಿಂದ ಬ್ರೀದಿಂಗ್ ಎಕ್ಸಸೈಸಸ್, ದೆನ್ ಅಪ್ಪರ್ ಲಿಂಬ್ ಮಸ್ಕ್ಯುಲರ್ ಎಕ್ಸಸೈಸಸ್, ಎಲ್ಲ ಥರ ಎಕ್ಸಸೈಸ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಅದು ನಾವು ಸೈಕಲ್ ಒಂದು ಸ್ವಲ್ಪ ಹೋಗಿ ಬಂದ ನಂತರ ನಮ್ಗೆ ಏನಾದರೂ ಹಸಿವಾಗುತ್ತೆ. ಸೊ ಚೆನ್ನಾಗಿ ಹಸಿವಾಗುತ್ತೆ,
3: ಚೆನ್ನಾಗಿ.
1: ದೆನ್ ಅದೇ ದಿನ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ. ದೆನ್ ಅದೇ ದಿನ ನಾವು ಇಷ್ಟೊಂದು ಕೆಲಸ ಮಾಡ್ತೇವಲ್ಲ, ಮನೆಯವರೆಲ್ಲ ಖುಷಿ ಆಗ್ತಾರೆ, ಹೌದಪ್ಪ ಈ ಸೈಕ್ಲಿಂಗ್ ಹೋಗಿ ಬಂದು ಕೂಡ ಇಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ. ಅದೇ ತರ ಅದೇ ಬಿಟ್ಟು ನಾವು ಸುಮಾರು ಒಂದು ಏಳುವರೆಗೆ ಎದ್ದು ಅಂತ ಇಟ್ಕೋರಿ, ಯಾವುದು ಕೆಲಸ ಆಗಲ್ಲ ನಮಗೆ. ಟಿ ವಿ ನೋಡೋದು ಅಥವಾ ಮೊಬೈಲ್ ನೋಡೋದು, ಸ್ಟೇಟಸ್ ನೋಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಕಾಲ್ ಕಳೆಯೋದು, ಈಗಿಂದ ಏನು ಜೆನ್ಸಿ ಇದು ಇದೆ ಅಲ್ಲ, ಜನರೇಷನ್ ಝಡ್ ಅದು, ಆ ತರ ವ್ಯರ್ಥವಾಗಿ ನಾವು ಕಾಲ್ ಕಳಿತೇವೆ. ಆದ್ರೆ ಈ ನಾವು ಸೈಕ್ಲಿಂಗ್ ಹೋಗಿರ್ತೇವಲ್ಲ, ನಮ್ಮ ಸೃಷ್ಟಿ ಸೌಂದರ್ಯ ಇಷ್ಟೊಂದು ಚೆನ್ನಾಗಿ ಸಿಗ್ತೈತಿ. ಪ್ರತಿಯೊಂದು ಒಂದು ನಾವು ಸೃಷ್ಟಿಯನ್ನ ಸೌಂದರ್ಯವನ್ನ ಅನುಭವಿಸ್ತೇವೆ. ಅದನ್ನ ನೋಡಿ ನಾವು ಫೋಟೋಗಳು ಕೂಡ ತಗೋತೇವೆ. ನಮ್ದು ಒಂದು ದೊಡ್ಡ ಒಂದು ಆಲ್ಬಮ್ನ ಇದೆ, ಅಂದ್ರೆ ಸಾಫ್ಟ್ ಕಾಪಿಯಲ್ಲಿ ಇದ್ ಮಾಡ್ತಾರೆ, ಅದನ್ನ ನೋಡಿ ಮತ್ತೆ ಅದ್ ಹಿಂದೊಳಿ ನೋಡಿದ್ರೆ ಅದು ಎಷ್ಟೊಂದು ಖುಷಿ ಪಡ್ತೈತಿ. ನಾವು ಬೇರೆ ಬೇರೆ ಮಾರ್ಗವಾಗಿ ಹೋಗ್ತೇವೆ, ಒಂದ್ಸರ್ತಿ ವಿಟಿ ಹೋಗ್ತೇವೆ ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯಗೆ, ಸುವರ್ಣಸೌಧ ಈ ಕಡೆ ಹೋಗ್ತೇವೆ, ಆಮೇಲೆ ಮತ್ತೆ ಗಣೇಶ್ಪುರ್ ಕಡೆ ಹೋಗ್ತೇವೆ, ಕ್ಯಾಂಪ್ ನಲ್ಲಿ ಹೋಗ್ತೇವೆ, ಫೋರ್ಟ್ ನಲ್ಲಿ ಹೋಗ್ತೇವೆ, ದೆನ್ ಹೈವೇ ಹಿಡ್ಕೊಂಡು ಈ ಕಡೆ ವಂಟ್ಮೂರಿ ಕಡೆ ಹೋಗ್ತೇವೆ, ದೆನ್ ಖಾನಾಪುರ್ ಮಾರ್ಗವಾಗಿ ಹೋಗ್ತೇವೆ. ನಮ್ಮದು ಏನು ಬಿಟ್ಟು ಒಂದು ಅಲ್ಲಿ ಗ್ಲೋಬ್ ಟಾಕೀಸ್ ಕಡೆ ಅಲ್ಲಿ ಬಂದು ನಾವು ಇಬ್ರು ಕೂಡ್ತೇವೆ ಮಾರ್ನಿಂಗ್. ದೆನ್ ಅಲ್ಲಿ ಕೂಡಿದ ನಂತರ ನಮ್ದು ಏನೋ ಪ್ಲ್ಯಾನ್ ಅಂತ ಇರಲ್ಲ, ಎಕಡೆ ಚೆನ್ನಾಗಿ ಅನಿಸುತ್ತೆ ಆ ಕಡೆ ಹೋಗ್ತೇವೆ. ಬಟ್ ಪ್ರತಿ ಸರ್ತಿನೂ ನಮ್ಗೆ ಇಷ್ಟೊಂದು ಹೋಗಿದೇವಲ್ಲ, ಯಾವುದು ಕೂಡ ನಿರಾಸದಾಯಕ ಯಾವುದೂ ಆಗಿಲ್ಲ, ಅಥವಾ ಹೌದಪ್ಪ ನಮ್ಗೆ ಯಾಕಾದ್ರೂ ಬಂದು ಈ ತರ ಒಂದು ಭಾವನೆ ಮೂಡಿಲ್ಲ, ನಮ್ಗೆ ಅದು ಖುಷಿ ಖುಷಿ ಕೊಡ್ತೈತಿ.
3: ಏನ್ ಹೇಳಕ್ ಇಷ್ಟಪಡ್ತೀರಾ, ಇವ್ರ ಜೊತೆ ಸೈಕ್ಲಿಂಗ್ ಮಾಡ್ತೀರಾ?
2: ನಾನು ಕಳೆದ ಆಫ್ಟರ್ ಕೋವಿಡ್ ಆದ್ಮೇಲೆ ನಾನು ಹೆಚ್ಚು ಕಮ್ಮಿ, ನಾನು ಮತ್ತೆ ಡಾಕ್ಟರ್ ನಾಗರಾಜ್ ಪಾಟೀಲ್ ಅವರು ಹೆಚ್ಚು ಕಮ್ಮಿ ಪ್ರತಿ ಸಂಡೆ ಯಾವ ಸಂಡೆನೂ ಮಿಸ್ ಮಾಡಿಲ್ಲ. ಉಳಿದ ದಿನಗಳು ಹೆಂಗಾಗುತ್ತೆ, ಇದು ನಾವು ಆಫೀಸ್ಗೆ ಒಮ್ಮೆ ಕಾಲೇಜ್ಗೆ ಬರಬೇಕಾಗುತ್ತೆ, ನಮ್ಮ ಈ ಮೆಡಿಕಲ್ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಅನ್ನೋ ಇದರಲ್ಲಿ ಉಳಿದ ದಿನ ಆಗಲ್ಲ. ಆದ್ರೂ ನಮ್ಮ ಏರಿಯಾದಲ್ಲಿ ನಾವು ಮಾಡ್ತಾ ಇರ್ತೀವಿ. ಸೊ ಅವ್ರದ್ದು ಇರೋದು ಮಜ್ಗಾವು, ನಮ್ದಿರೋದು ಕಲಬುರಗಿ, ಈ ತರ ದೂರ ಇರೋದ್ರಿಂದ ಇಬ್ಬರದು ನಮ್ದು ಪಾಯಿಂಟ್ ಎಲ್ಲಿ ಇರುತ್ತೆ ಅಂತಂದ್ರೆ ಗ್ಲೋಬ್ ಥಿಯೇಟರ್ ಇರುತ್ತೆ. ಅಲ್ಲಿ ಬಂದ ಮೇಲೆ ಸ್ಪಾಟ್ ಡಿಸಿಷನು, ಯಾವ್ದು ಸರ್ ಏನಂತೀರಾ ಅಂತಂದ್ಮೇಲೆ ಅವ್ರು ಹೇಳ್ತಾರೆ ಇಲ್ಲಿ ಹೋಗೋಣ ಅಂತೇಳಿ. ಒಂದ್ಸರಿ ನಾವು ವೇಣುಗ್ರಾಮ್ ಜೊತೆ ಸೈಕ್ಲಿಂಗ್ ಜೊತೆ ಸೇರಿಕೊಂಡು ನಿಯರ್ಲಿ 100 kilometers ಹೋಗಿದ್ವಿ. ದಟ್ ಇಸ್ ಹೈಯೆಸ್ಟ್ ಆಕ್ಚುಲಿ ನಿಯರ್ ಬೈ, ಈಗ ಸಮೀಪದಲ್ಲಿ ಅಲ್ಲಿ ಹೋಗಿದ್ವಿ. ಸೊ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಆ ಮಳೆಯಲ್ಲಿ ಇಷ್ಟು ಎಂಜಾಯ್ ಮಾಡಿದ್ವಿ ಅಂತಂದ್ರೆ, ಹೋಗಿ ಬಂದ್ವಿ ನಾವೇ ಹೋಗಿ ಬಂದ್ವಾ ಅಂತ ಜನರು ಕೇಳ್ತಾರೆ. ನೀವು ಸುಮ್ಮನೆ ಏನೋ ಒಂದು ಖುಷಿಗೋಸ್ಕರ ನಾವು ಫೋಟೋಗಳನ್ನು ತಕೊಂಡಿರೋದಾಗ್ಲಿ ಸ್ಟೇಟಸ್ ಅಂತ ಇಡ್ತೀವಿ ವಾಟ್ಸಪ್ಪಲ್ಲಿ, ಇಟ್ಟಾಗ ಎಷ್ಟೋ ಜನ ಆಶ್ಚರ್ಯವಾಗಿ ಕೇಳಿದ್ರು ನೀವು ಹೋಗಿಲ್ಲ ಹಿಂಗೆ ಸುಮ್ಮನೆ ಇಟ್ಟಿದ್ರೆ ಹಂಗೆ ಅಂತೇಳಿ. ಆಮೇಲೆ ಅವರೆಲ್ಲ ಚೆಕ್ ಮಾಡಿ ನೋಡಿದ್ರೆ ಅಬ್ಬಾ ಅಬ್ಬಾ ಇಷ್ಟೆಲ್ಲ ಹೋಗ್ಬೋದಾ ಸೈಕ್ಲಿಂಗಲ್ಲಿ ಹೋಗ್ಬೋದಾ, ನಾವು 2 kilometers ಹೋಗ್ಬೇಕಾದ್ರೆ ಟಯರ್ಡ್ ಆಗುತ್ತೆ ಹೇಳ್ತೇನೆ, ಅವತ್ತಿಂದ ಹೆಚ್ಚು ಕಮ್ಮಿ ನಿಯರ್ಲಿ 40-50 ಮೆಂಬರ್ಸ್ ನನ್ನ ಪೇಷಂಟ್ಗಳಾಗಿರಲಿ ಅಥವಾ ಫ್ರೆಂಡ್ ಸರ್ಕಲ್ ಆಗಲಿ ಫೋನ್ ಹಚ್ಚಿ ಕೇಳ್ತಾರೆ, ನನ್ನ ಸೈಕಲ್ ಯಾವ್ದು ತಗೋಬೇಕು, ವೆದರ್ ಗೇರ್ ಸೈಕಲ್ ಆರ್ ವಿತೌಟ್ ಗೇರ್, ವಿಚ್ ಒನ್ ಯು ಆರ್ ಪ್ರಿಫರಿಂಗ್, ಅಂದರೆ ಯಾವುದು ನೀವು ಪ್ರಿಫರೆನ್ಸ್ ಮಾಡ್ತೀರಿ ಅಂತ ಕೇಳಿದಾಗ ನಾನು ನನ್ನ ಪ್ರಕಾರ ಎಷ್ಟೋ ಜನ ಹೇಳ್ತಾರೆ ಗೇರ್ ಸೈಕಲ್ ತಗೊಳ್ರಿ, ಗೇರ್ ಸೈಕಲ್ ತಗೊಳ್ಳೋದ್ರಿಂದ ನಿಮಗೆ ಅಪ್ ಎಲಿವೇಶನ್ ಇದ್ದಾಗ ಅನುಕೂಲ ಆಗುತ್ತೆ. ನೋ, ನನ್ನ ಇದ್ರ ಪ್ರಕಾರ ವಿತೌಟ್ ಗೇರ್ ಇದ್ರೇನೆ ಅದಕ್ಕೊಂದು ನೀವು ನಿಮ್ಮ ಪ್ರೆಷರ್ ಹಾಕ್ತಾ ಇದ್ರಿ, ನಿಮ್ಮ ಪರ್ಸನಲಿ ಪ್ರೆಷರ್, ಅಲ್ಲಿ ಗೇರ್ ಹಾಕಿದ್ರಿ ಅಂತಂದ್ರೆ ಅಲ್ಲಿ ಬಂತು ಮತ್ತೆ ಮೋಟರ್ ಒಂದು ಸ್ವಲ್ಪ ಒಂದು ಪರ್ಸೆಂಟ್ ಆದ್ರೂ ಬಂತ, ಒಂದು ಪರ್ಸೆಂಟೇಜ್ ಆದ್ರೂ ಬಂದೇ ಬರುತ್ತೆ ಮೋಟರ್ ಅಂತ ಹೇಳಿ. ಸೊ ದಯವಿಟ್ಟು ನಾನೇನ್ ಮಾಡೋದು, ವಿತೌಟ್ ಗೇರ್ ಆ ಸೈಕಲ್ಲೇ ಯೂಸ್ ಮಾಡ್ರಿ. ನಿಮ್ಗೆ 2 ಕಿಲೋಮೀಟರ್ ಆದ್ರೆ 2 ಕಿಲೋಮೀಟರ್ ಹೋಗ್ರಿ, 4 ಕಿಲೋಮೀಟರ್ ಆದ್ರೆ 4 ಕಿಲೋಮೀಟರ್ ಹೋಗ್ರಿ. ಯಾಕಂತಂದ್ರೆ ನನಗೆ ವಿತೌಟ್ ಗೇರ್ ತಗೊಳ್ಳೇಬೇಕು ಅಂತ ಹೇಳಿ ನಾಗರಾಜ್ ಪಾಟೀಲ್ ಸರ್ ಬೆನ್ ಹತ್ತಿದ್ರು, ಅವ್ರಿಗೆ ನಾನು ನೀವು ವಿತೌಟ್ ಗೇರ್ ತಗೊಂಡ್ರೆ ನಾನು ತಗೊಳ್ಳೋದಂತ ಅವ್ರಿಗೆ ನಾನು ಬೆನ್ ಹತ್ತಿದೆ. ಇಬ್ರು ಜೊತೆಗೆ ವಿತೌಟ್ ಗೇರ್ ತಗೊಂಡೆ, ಇವತ್ತು 50 ಕಿಲೋಮೀಟರ್ 60 ಕಿಲೋಮೀಟರ್ ಹೋಗ್ತೀವಿ. ನನಗೆ ಆಕ್ಚುಲಿ ಒಂಥರ ಏನಂದ್ರೆ ಆಫ್ಟರ್ ಕೋವಿಡ್ ಒಂಥರ ಫ್ರೆಶ್ನೆಸ್ ಬರ್ತಿರೋದು, ಅಥವಾ ಏನು ಇನ್ನೂ ಇದೆ ಲೈಫ್ ಸ್ಟೈಲ್ ಈ ತರ ಎಲ್ಲ ಎಂಜಾಯ್ ಮಾಡ್ಬೋದ ನಾವು ಆಫ್ಟರ್ 40 ಅಂತಂದ್ರೆ ನಾಗರಾಜ್ ಪಾಟೀಲ್ ಅವ್ರ ಜೊತೆ ಸೈಕ್ಲಿಂಗ್ ಸೇರಿದ ಮೇಲೆ ಗೊತ್ತಾಗಿದೆ ನನಗೆ.
3: ಬಹಳ ಒಂದು ಮುಖ್ಯವಾದ ಪಾಯಿಂಟ್ ಅನ್ನ ನೀವು ಹೇಳಿದ್ರೆ ಅದೇ ಪ್ರಶ್ನೆ ಕೇಳಬೇಕಿತ್ತು. ಸೈಕಲ್ ಅಂದ ತಕ್ಷಣ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಚಿಕ್ಕ ಹುಡುಗರು ಕಡೆನೂ ನಾನು ನೋಡ್ತಾ ಇದ್ದೇನೆ ಗೇರ್ ಸೈಕಲ್ ಬಂದ್ಬಿಟ್ಟಿದೆ. ಬಾಲ್ಯದಿಂದ ಹಿಡಿದು ನಾವು ಇದುವರೆಗೂ ಗೇರ್ಲೆಸ್ ಸೈಕಲ್ಲೇ ನಾವು ಪ್ರಿಫರ್ ಮಾಡ್ತಿದ್ವಿ, ಯಾಕಂದ್ರೆ ಅದರಲ್ಲಿ ಮಹತ್ವವಾಗಿ ನಮ್ಮ ಫ್ಯಾಟ್ ಅಂಡ್ ಎನರ್ಜಿನೇ ಅದರಲ್ಲಿ ಗೇರ್ ಇದ್ದಂಗೆ. ಯಾವತ್ತು ಇನ್ಕ್ಲೈನ್ ಇರುತ್ತೆ ಅಲ್ಲಿ ನಾವು ಪ್ರೆಷರ್ ಹಾಕಬೇಕು, ಅದೇ ತಾನೇ ನಿಜವಾದ ಸೈಕ್ಲಿಂಗ್. ಅಂತ ಸಂದರ್ಭದಲ್ಲಿ ಗೇರಿನ ತಮ್ಮದೇ ಆದಂತ ಮಹತ್ವ ಇದೆ. ಗೇರ್ಲೆಸ್ ಸೈಕಲ್ ತಗೊಳ್ಳೋ ಡಿಸಿಷನ್ ಮಾಡಿದ್ರಾ, ಯಾವ್ದಾದ್ರು ಒಂದು ಮೂಮೆಂಟ್ ನೀವು ರೈಡ್ ನಲ್ಲಿ ಹೋದಾಗ ಗೇರ್ ಸೈಕಲ್ ದವರು ಅಲ್ಲಿಂದ ಸ್ಮೂತ್ ಹೋಗ್ತಿರ್ತಾರೆ, ನೀವು ಅಲ್ಲಿಂದ ಬಹಳ ಕಠಿಣವಾಗಿ ಹೋಗ್ತಿರ್ತದೆ, ಡಿಡ್ ಯು ರಿಗ್ರೆಟ್ ದಟ್?
1: ಗೇರ್ ಸೈಕಲ್ ಏನಾಗುತ್ತೆ ಸರ್ ಹೇಳಿದ ಪ್ರಕಾರ ಎಲಿವೇಶನ್ ನಲ್ಲಿ ಈ ನಾವು ನಮ್ದಿದ್ ಫೋರ್ಟ್ ಇದೆಯಲ್ಲ ಶಿವಾಜಿ ಫೋರ್ಟ್ ರಾಜಹಂಸಗಡ್,
3: ಹೌದು
1: ಅಲ್ಲಿ ಒಂದ್ ಸರ್ತಿ ನಮ್ಗೆ ಅದು ಅನುಭವ ಆಗಿತ್ತು. ಅನುಭವ ಅಂತ ಅಂದ್ರೆ ಮೇಲ್ ಹತ್ತಬೇಕಾದ್ರೆ ಏನ್ ಅಷ್ಟೊಂದು ಇಲ್ಲ, ತೆಳಗಡೆ ಇಳಿಬೇಕಾದ್ರೆ ನಮ್ಮದು ಬ್ರೇಕ್ ಹತ್ತಲ್ಲ, ಯಾಕಂದ್ರೆ ಬಹಳ ಸ್ಪೀಡ್ ಆಗಿ ಬರುತ್ತೆ. ಅದೇ ಗೇರ್ ಸೈಕಲ್ ದವ್ರದ್ದು ಅವ್ರದ್ದು ಬ್ರೇಕ್ ಇಮಿಡಿಯೇಟ್ಲಿ ಅವ್ರು ಹತ್ಬೋದು, ಯಾಕಂದ್ರೆ ಅವರು ಗೇರ್ ಚೇಂಜ್ ಮಾಡಿರ್ತಾರೆ. ಅದ್ ಬಿಟ್ರೆ ಮತ್ತೆ ಬೇರೆದೇ ಯಾವುದು ಇದು ಲಾಭದಾಯಕ ನಮ್ಗೇನು ಅನ್ಸಿಲ್ಲ. ಆಮೇಲೆ ನಾವು ವಿ ಆರ್ ವೆರಿ ಫೈನ್ ವಿತ್ ನಾನ್ ಗೇರ್ ಸೈಕಲ್. ಎಲ್ಲರೂ ಕೇಳ್ತಾರೆ ಅರೆ ನಾನ್ ಗೇರ್ ಸೈಕಲ್ ನೀವು ಇಷ್ಟು ದೂರ ಹೆಂಗ್ ಹೋಗ್ತೀರಾ, ಬಟ್ ಅದೇನ ಡಿಫ್ರೆನ್ಸ್ ಆಗಲ್ಲ. ನಾವು ಗೇರ್ ಸೈಕಲ್ ಇದ್ದವ್ರ ಜೊತೆ ಅವ್ರ ಜೊತೆ ಕೂಡ ಸಮಾಲೋಚನೆ ಮಾಡಿದ್ದೇವೆ, ಅವ್ರು ಕೂಡ ಅದನ್ನೇ ಹೇಳ್ತಾರೆ, ಜಸ್ಟ್ ತೆಳಗಡೆ ಇಳಿಬೇಕಾದ್ರೆ ಅಷ್ಟೊಂದು ಹೆಲ್ಪ್ ಆಗುತ್ತೆ, ಅದ್ ಬಿಟ್ರೆ ಮತ್ತೆ ಬೇರೆದೇನು ಆ ತರದ ಪ್ರಯೋಜನ ಇಲ್ಲ ಅಂತ ಹೇಳಿ.
3: ಆ ತರದ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ.
1: ಹೌದು,
3: ಆ ಸಂದರ್ಭದಲ್ಲಿ ಇಂಧನದ ಬಗ್ಗೆ ನಾನು ಪ್ರಾರಂಭದಲ್ಲಿ ಮಾತನಾಡಿದೆ, ಇಂಧನ ಅಂಡ್ ಪರ್ಯಾವರಣ. ಈಗ ಪರ್ಯಾವರಣಕ್ಕೆ ಲಾಭದಾಯಕವಾಗಿ ನಾವು ಈಕೋ ಫ್ರೆಂಡ್ಲಿ ಆಗಿ ಅಂತ ಹೇಳ್ತಾರೆ, ಸೈಕಲ್ ಇಸ್ ದ ಮೋಸ್ಟ್ ಈಕೋ ಫ್ರೆಂಡ್ಲಿ ವೆಹಿಕಲ್ ಯು ಕ್ಯಾನ್ ಯೂಸ್ ಅಂತ ಹೇಳ್ತಾರೆ. ಈಗ ಎಲ್ಲಾ ಕಡೆ ಪ್ರೈಸಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇಂಧನದ್ದು, ಅಂತ ಸಂದರ್ಭದಲ್ಲಿ ಸೈಕಲ್ ಎಷ್ಟು ಲಾಭಕಾರಿ?
1: ಸೈಕಲ್ ಈಗಿನ ಕರೆಂಟ್ ಸಿಚುವೇಶನ್, ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳವರು ಹೇಳಿದ ಹಾಗೆ ಈಗಿನ ವಿಶ್ವ ಮಟ್ಟದಲ್ಲಿ ಏನು ನಡೀತಾ ಇದೆ ಇಂಧನಕ್ಕಾಗಿ, ದಿನ ದಿನ ರೇಟ್ ಅಂತೂ ಹೆಚ್ಚಾಗ್ತಾ ಇದೆ ಇಂಧನದು. ಸೊ ಸೈಕ್ಲಿಂಗ್ ಒಂದು ಬಜೆಟ್ ಫ್ರೆಂಡ್ಲಿ, ಸೆಕೆಂಡ್ ಇಕೋ ಫ್ರೆಂಡ್ಲಿ, ನೈಸರ್ಗಿಕವಾಗಿ ಯಾವುದೇ ತರ ಕಾರ್ಬನ್ ಅನ್ನು ಅಥವಾ ಹೊಗೆಯನ್ನು ಕಕ್ಕೋದಿಲ್ಲ. ಸೊ ಇದರಿಂದ ಏನಾಗ್ತದೆ, ಪರ್ಯಾವರಣದ ಒಂದು ಫ್ರೆಂಡ್ಲಿ ಇರುತ್ತೆ, ಇಕೋ ಫ್ರೆಂಡ್ಲಿ ಆಗಿ ಇರುತ್ತದೆ. ನಾನೇನು ಹೇಳಕ್ ಬಯಸ್ತೇನೆ ಅಂತಂದ್ರೆ, ಪ್ರತಿಯೊಂದು ಆಫೀಸ್ನಲ್ಲಿ ಅವ್ರದೇ ಆದ ಒಂದು ಸೈಕಲ್ ಇಡುವ ಒಂದು ಸ್ಥಾನವನ್ನು ಕೊಡಬೇಕು. ದೆನ್ ಸೈಕಲ್ ಬಳಸುವವರ ಜಾಗೃತಿಯನ್ನು ಅವೇರ್ನೆಸ್ ಹೆಚ್ಚಿಗೆ ಮಾಡಬೇಕು. ದೆನ್ ಅವ್ರಿಗೆ ಒಂದು ಪ್ರತ್ಯೇಕ ಒಂದು ಕೊಠಡಿಯಲ್ಲಿ ಅಥವಾ ಬೇಸ್ಮೆಂಟ್ ನಲ್ಲಿ ಏನಾದರೂ ಅವ್ರದ್ದು ಪಾರ್ಕಿಂಗ್ ಇರುತ್ತೆ ಅಲ್ಲ, ಅದು ಒಂದು ಮಾಡಿಕೊಡ್ಬೇಕು. ದೆನ್ ರೋಡ್ಗಳಲ್ಲಿ ಒಂದು ಸೈಕ್ಲಿಂಗ್ ಟ್ರ್ಯಾಕ್ ಕಂಪಲ್ಸರಿಯಾಗಿ ಮಾಡಬೇಕು. ಈಗ ನಮ್ಮಲ್ಲಿ ಬೆಳಗಾವಿಯಲ್ಲಿ ನಾವು ನೋಡಿದ್ದೇವೆ ಸುಮಾರು ರೋಡ್ಗಳ ಮಾದರಿ ರಸ್ತೆಯಲ್ಲಿ ಸೈಕ್ಲಿಂಗ್ ಟ್ರ್ಯಾಕ್ ಮಾಡಿದ್ದಾರೆ, ಬಟ್ ಅದನ್ನ ಯಾವುದೋ ಒಂದು ಕಾರ್ಯದ ಚಟುವಟಿಕೆ ಇಲ್ಲ. ಅದರಲ್ಲಿ ಏನ್ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ, ಅವ್ರದೇ ಆದ ಒಂದು ಬೈಕ್ಗಳು ಪಾರ್ಕಿಂಗ್. ಇದು ಚೇಂಜ್ ಆಗಬೇಕು. ಹೆಂಗ್ ಬೇರೆ ದೇಶದಲ್ಲಿ ಇದೆ, ನೆದರ್ಲ್ಯಾಂಡ್ಸು ಅಥವಾ ಜಪಾನ್, ಅಲ್ಲಿ ಸೈಕಲ್ ಉಪಯೋಗ ಹೆಚ್ಚಿಗೆ ಇದೆ. ಸೊ ಅದೇ ಪ್ರಕಾರ ಇಲ್ಲಿ ಕೂಡ ಅದು ಒಂದು ಕಡ್ಡಾಯವಾಗಿ ಒಂದು ರೂಲ್ ಮಾಡಬೇಕು. ಬರೀ ಹೆಸರಿಗೆ ಅಷ್ಟೇ ಅಲ್ಲ, ಒಂದು ಸೈಕ್ಲಿಂಗ್ ಟ್ರ್ಯಾಕ್ ಮಾಡ್ಬೇಕಂತ ಹೇಳಿ ಪ್ರತಿಯೊಬ್ಬರು ಅದನ್ನ ಉಪಯೋಗಿಸ್ಬೇಕು ಅದನ್ನ ಅಂತ ಹೇಳಿ ನಾನು ಹೇಳ್ಬೇಕು.
3: ಸರ್, ಈಗ ಸೈಕ್ಲಿಂಗ್ ಪ್ರಾರಂಭ ಮಾಡಬೇಕು ಅಂತ ಒಂದು ಮೋಟಿವೇಶನ್ಗೆ ಬಂದಿರ್ತಾರೆ ಕೇಳುಗರು, ಅವರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರ? ವಾಟ್ ಆಲ್ ಏನಂತಾರೆ ಸೆಕ್ಯೂರಿಟಿ ಮೆಷರ್ಸ್ ಅವರು ತಗೋಬಹುದು ವಿತ್ ರೆಸ್ಪೆಕ್ಟ್ ಟು ಬಿಫೋರ್ ರೈಡಿಂಗ್, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಈಗ ನಾನು ಹೇಳೋದಾದ್ರೆ ಸೈಕ್ಲಿಂಗು ಮಕ್ಕಳಲ್ಲಿ ಸ್ಟಾರ್ಟಿಂಗ್ ವಿತ್ ನಮ್ಮ ಚಿಲ್ಡ್ರನ್ ಮಕ್ಕಳಿಂದಾನೆ ನಾವು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ನಾವು ಈಗ ಏನ್ ಮಾಡ್ತೀವಿ, ವಿಡಿಯೋ ಗೇಮ್ಸ್, ಆಮೇಲೆ ಇನ್ನ ವಾಟರ್ ಗೇಮ್ಸ್ ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡು ಹೋಗ್ರಿ, ತಪ್ಪೇನಿಲ್ಲ, ವಾಟರ್ ಗೇಮ್ಸ್ ಆಡ್ಲಿ ಅಥವಾ ವಿಡಿಯೋ ಗೇಮ್ಸ್ ಆಡ್ಲಿ, ಐ ಡೋಂಟ್ ಮೈಂಡ್. ಬಟ್ ಇದ್ರಲ್ಲಿ ಏನಂತಂದ್ರೆ, ನೀವು 10 ನಿಮಿಷ ಅದ್ರಲ್ಲಿ ಕಳೆದ್ರೆ, 1 hour ಅಥವಾ 30 minutes ನೀವು ಸೈಕ್ಲಿಂಗ್ ಅಲ್ಲಿ ಕಲಿತ್ರಿ ಅಂತಂದ್ರೆ, ಮಕ್ಳು ಕಲಿತ್ರಿ ಅಂದ್ರೆ ಎಷ್ಟು ಈಸಿ ಆಗುತ್ತೆ ಅಂದ್ರೆ, ಅವ್ರಿಗೆ ಸ್ಕೂಲ್ ಹೋಗೋದಕ್ಕೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಬೆಳೀತಾ ಬೆಳೀತಾ ಅವ್ರ ಹೈಟ್ ಹೆಚ್ಚಾಗುತ್ತೆ, ಐ ಮೀನ್ ಅವ್ರ ದೇಹದಲ್ಲಿ ಬದಲಾವಣೆಗಳು ಜಾಸ್ತಿ ಆಗುತ್ತೆ. ಜೊತೆಗೆ ಈಗ ನಾವು ನೋಡಿದ್ರೆ ಆಧುನಿಕ ಇದರಲ್ಲಿ ಕಳೆದ ಒಂದು ಹೆಚ್ಚು ಕಮ್ಮಿ ಒಂದು ತಿಂಗಳಿಂದಾನೆ ನೋಡ್ತಾ ಇದ್ದೀವಿ, ಸಡನ್ ಆಗಿ 100 rupees ಇರ್ತಕ್ಕಂತ ಇಂಧನ ಸಡನ್ ಆಗಿ 110 ಆಯ್ತು. ಐ ಮೀನ್ ಜಸ್ಟ್ ಐ ಆಮ್ ಗಿವಿಂಗ್ ಎಕ್ಸಾಂಪಲ್. ಇದು ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ, ನಮ್ಮ ಖರ್ಚು ವೆಚ್ಚಗಳು ಜಾಸ್ತಿ, ಜೊತೆಗೆ ನಮ್ಮ ದೇಹವನ್ನು ನಾವು ದೇಹದ ಆರೋಗ್ಯವನ್ನು ಕಾಪಾಡ್ಕೊಳಕ್ ಆಗ್ತಿಲ್ಲ. ಈಗ ಮತ್ತೆ ತಿರ್ಗಾ ಎಷ್ಟೊಂದ್ ಜನ ನೋಡ್ತಾ ಇದೀನಿ ಸೈಕ್ಲಿಂಗ್, ಈಗ ಲಾಸ್ಟ್ ಒಂದು 15 days ಸೈಕಲ್ ತುಂಬಾ ಮಾರಾಟ ಆಗ್ತಾ ಇದೆ ಅಂತ ಕೇಳ್ಪಟ್ಟೆ ನಾನು. ಯಾಕಂತಂದ್ರೆ ತಿರ್ಗಾ ಮತ್ತೆ ಅದಕ್ಕೆ ಹೋಗ್ತಾ ಇದಾರೆ ಎಷ್ಟೋ ಜನ, ಈಗ ಫ್ಯಾಕ್ಟ್ರಿಗೆ ಹೋಗೋರಾಗ್ಲಿ ಅಥವಾ ಸಾಮಾನ್ಯ ಕೂಲಿ ಕಾರ್ಮರು ಒಂದು ಈ ಲೇಬರ್ಸ್ ಇರ್ತಾರೆ, ಅವರೆಲ್ಲ ಏನ್ ಮಾಡ್ತಾ ಇದಾರೆ, ಹೆಚ್ಚು ಕಮ್ಮಿ ಸೈಕ್ಲಿಂಗ್. ಸರ್ ಹೇಳಿದ್ರು ಸ್ಮಾರ್ಟ್ ಸಿಟಿ ಅಂತ ಇರುತ್ತೆ, ನಾನು ಬೆಳಗಾವಿ ಒಂದೇ ಅಂತ ಹೇಳ್ತಾ ಇಲ್ಲ, ಇಲ್ಲಿರ್ತಕ್ಕಂಥ ಎಲ್ಲಾ ಸ್ಮಾರ್ಟ್ ಸಿಟಿಗಳಲ್ಲಿ ಸಪರೇಟ್ ಆಗಿ ಪಾರ್ಕಿಂಗ್ ಸೈಕ್ಲಿಂಗ್ ಐ ಮೀನ್ ಸೈಕ್ಲಿಂಗ್ ಒಂದು ಟ್ರ್ಯಾಕ್ ಮಾಡಿಕೊಟ್ಟಿದ್ದಾರೆ. ಆ ಟ್ರ್ಯಾಕ್ ನ ಶಿಸ್ತುಬದ್ಧವಾಗಿ ಏನಾದರೂ ಯೂಸ್ ಮಾಡಿದ್ರೆ ಇಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲಿ ಹೋದ್ರು, ಯಾವ್ದು ಆಫೀಸ್ ಇರಲಿ, ಚಿಕ್ಕದಾಗಿರ್ಲಿ ಅಥವಾ ದೊಡ್ಡ ಇನ್ಸ್ಟಿಟ್ಯೂಟ್ ಆಗಿರಲಿ, ಅಲ್ಲೊಂದು ಸಪರೇಟ್ ಪಾರ್ಕಿಂಗ್, ಸರ್ ಹೇಳಿದ್ರು ಅದು ಪಾರ್ಕಿಂಗ್ ವ್ಯವಸ್ಥೆ ಅದು ಇದ್ರೆ, ಇವನ್ನು ವರ್ಕ್ ಮಾಡುವಂತವ್ರಾಗ್ಲಿ ಅಥವಾ ಮಕ್ಕಳಿಗಾಗ್ಲಿ ಎಲ್ಲಾ ತರ ಹೆಲ್ಪ್ ಆಗುತ್ತೆ. ಇದು ನನ್ನ ಒಂದು ಪರ್ಸನಲ್ ಸಜೆಷನ್ ಜೊತೆಗೆ ರಿಕ್ವೆಸ್ಟ್.
3: ಬಹಳ ಉತ್ತಮವಾಗಿ ಹೇಳಿದ್ರಿ. ಅಂತ ಸಂದರ್ಭದಲ್ಲಿ ಮೋಟಾರ್ ಸೈಕಲ್ ಓಡಿಸುವಾಗ ಹೆಲ್ಮೆಟ್ ಧರಿಸಿ ಅಂತ ಹೇಳ್ತಿರ್ತಾರೆ, ಸೈಕ್ಲಿಂಗ್ ಮಾಡುವಾಗಲೂ ಹೆಲ್ಮೆಟ್ ಹಾಕೋಬೇಕಾ, ಅದು ಏಕೆ ಅಂದಿ, ಯಾವ ಒಂದು ರೂಟ್ ಅಲ್ಲಿ ಹಾಕೋಬೇಕು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದಾ?
1: ಹೌದು, ಡೆಫಿನೆಟ್ಲಿ ಈ ಬಹಳ ಒಂದು ಒಳ್ಳೆ ವಿಚಾರ. ನಾವು ಇಬ್ರು ಕೂಡ ಒಂದು ಹೆಲ್ಮೆಟ್ ಧರಿಸ್ತೀವಿ, ಅದನ್ನ ನಾನು ಮೊದಲು ಹೇಳ್ತೀನಿ. ಮೊದಲು ನಾವು ಸ್ಟಾರ್ಟ್ ಮಾಡಿದ್ದು, ನಾವು ಹೆಲ್ಮೆಟ್ ಇಲ್ಲದೇನೆ ಸ್ಟಾರ್ಟ್ ಮಾಡಿದ್ದು, ಆದ್ರೆ ನಮ್ಗೆ ಆಮ್ ಗೊತ್ತಾಯ್ತು ಹೆಲ್ಮೆಟ್ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಹೇಳಿ. ಯಾಕೆ ಹೆಲ್ಮೆಟ್ ಯಾಕೆ ಧರಿಸ್ಬೇಕಪ್ಪ ಅಂತಂದ್ರೆ, ನಾವು ಯಾಕಂದ್ರೆ ಏನಾದ್ರೂ ಸ್ಕಿಡ್ ಆಯ್ತು, ಸ್ಕಿಡ್ ಆತ ಅಂದ್ರೆ ನಮ್ಗೆ ಮೊದಲೇ ಪೆಟ್ ಆಗೋದು ತಲೆಗೆ. ತಲೆಗೆ ಪೆಟ್ಟಾಯ್ತಂದ್ರೆ ತಲೆಗೆ ಅದು ದೊಡ್ಡ ಪ್ರಮಾಣದಲ್ಲಿ ನಮ್ಗೆ ಒಳಗೆ ಬ್ರೈನ್ ಏನು ಬ್ರೈನ್ ತನಕ ಅದು ತಲುಪಬಾರ್ದು ಅಂತ ಹೇಳಿ ಅದು ಹೆಲ್ಮೆಟ್ ಧರಿಸ್ಬೇಕು. ಎರಡನೇದು ಹಿಂದಿನ ವಾಹನಗಳು ಕೂಡ ಬರ್ತಿರ್ತವೆ ಜೋರಾಗಿ, ಆ ಥರ ಒಂದು ಮುನ್ನೆಚ್ಚರಿಕೆಯಾಗಿ ಕೂಡ ನಾವು ಹೆಲ್ಮೆಟ್ ಧರಿಸ್ಬೇಕು. ಎರಡನೇದು ಸೈಕಲ್ ಹೊಸವಾಗಿ ತಗೋಬೇಕಾದ್ರೆ ನಿಮ್ಮ ಎತ್ತರ ಪ್ರಕಾರ ಒಂದು ತಗೊಳ್ಳಿ, ದೆನ್ ಕಾಸ್ಟ್ ನೋಡ್ಕೊಂಡ್ಬಿಟ್ಟು ತಗೊಳ್ಳಿ. ಯಾಕಂದ್ರೆ ಸೈಕಲ್ ಅನ್ನೋದು ಬಿಟ್ಟು 3,000 ಸುಮಾರು 100,000 ಕೂಡ ಇದೆ. ನೀವು ಅಷ್ಟು ಹೆಚ್ಚಿನ ಕಾಸ್ಟ್ಲಿ ತಗೋಬೇಕಂತ ಏನಿಲ್ಲ, ನಿಮ್ಗೆ ಯಾವ್ದು ಅವಶ್ಯಕತೆ ಇದೆ ಅದನ್ನ ತಗೊಳ್ಳಿ. ನಿಮ್ಗೆ 3,000 ಸೈಕಲ್ ನಲ್ಲಿ ಕೂಡ ನೀವು ಅದೇ ಫೀಲ್ ಇರುತ್ತೆ, ದೆನ್ ಹೆಚ್ಚಿಗೆ ದುಡ್ಡಿನ ಕಾಸ್ಟ್ಲಿ ಸೈಕಲ್ ಅಲ್ಲಿ ಅದೇ ಇರುತ್ತೆ. ಇಷ್ಟೇನ ನೀವು ಗೇರ್ ತಗೋತಾರ ಗೇರ್ಲೆಸ್ ತಗೋತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದೆನ್ ಮುಖ್ಯವಾಗಿ ನೀವು ಸೈಕಲ್ ಮೇಲೆ ಹೋಗ್ಬೇಕಾದ್ರೆ ರಿಫ್ಲೆಕ್ಟಿವ್ ಬಟ್ಟೆ ಧರಿಸ್ಬೇಕು, ಅಂದ್ರೆ ಏನಾದ್ರೂ ಲೈಟ್ ಬಿಟ್ಟರೆ ಅದು ರಿಫ್ಲೆಕ್ಟ್ ಆಗ್ಬೇಕು. ದೆನ್ ರಾತ್ರಿ ವೇಳೆ ನೀವು ಸೈಕ್ಲಿಂಗ್ ಮಾಡ್ಬೇಕಾದ್ರೆ ಹಿಂದ್ ಒಂದು ರಿಫ್ಲೆಕ್ಟರ್ ಹಚ್ಚಲೇಬೇಕು. ಸೊ ಅಂದ್ರೆ ಏನಾಗುತ್ತೆ, ನೀವು ಸೈಕ್ಲಿಂಗ್ ಸ್ಲೋ ಆಗಿ ಹೋಗ್ತಿರ್ತಾರ, ಹಿಂದಿನ ಟ್ರಕ್ ಅಥವಾ ಬೇರೆ ದೊಡ್ಡ ಗಾತ್ರದ ವಾಹನಗಳು ಬಂದ್ರೆ ಅವ್ರಿಗೆ ಗೊತ್ತಾಗಬೇಕು ಇಲ್ಲಿ ಯಾರೋ ಒಬ್ರು ಸೈಕ್ಲಿಂಗ್ನಲ್ಲಿ ಹೋಗ್ತಾ ಇದ್ದಾರೆ ಅಂತೇಳಿ. ಇಷ್ಟೊಂದು ಹೇಳಿ.
3: ಸ್ಕೂಲ್ ಅಂಡ್ ಕಾಲೇಜ್ ಹೋಗೋ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ಸೈಕಲ್ ಚಲಾಯಿಸಲು ಇಂಟ್ರೆಸ್ಟ್ ಜಾಸ್ತಿ ಮಾಡ್ಲಿಕ್ಕೆ, ಆಸಕ್ತಿ ಜಾಸ್ತಿ ಮಾಡ್ಲಿಕ್ಕೆ ಏನೆಲ್ಲ ಮಾಡ್ಬೋದು? ಏಕೆಂದ್ರೆ ಸ್ಕೂಲ್ ಅಂಡ್ ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮ ಬಾಲ್ಯದ ದಿನಗಳಲ್ಲಿ ಬೇರೆ ಸೈಕಲ್ ತಗೊಳ್ಳೋ ಆಸೆ ಇರ್ತಿತ್ತು, ಆದ್ರೆ ಈಗ ಇರೋ ಹುಡುಗರಿಗೆ ಸ್ಕೂಲಲ್ಲಿಯೇ ಸ್ಟಾರ್ಟ್ ಆಗಿದೆ ಮೋಟಾರ್ ಸೈಕಲ್ ಚಟ. ವೈದ್ಯರಾದ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ?
2: ಇದನ್ನ ನಾನು ಮಕ್ಕಳಿಗೆ ಐ ಮೀನ್ ಶಾಲಾ ಮಕ್ಕಳಿಗಾಗ್ಲಿ ಅಥವಾ ಕಾಲೇಜ್ ಮಕ್ಕಳಿಗಾಗ್ಲಿ ಹೇಳೋದಕ್ಕಿಂತ ತಂದೆ ತಾಯಿಗಳಿಗೆ ಮೂಲತ್ವವಾಗಿ ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತಂತಂದ್ರೆ, ನೀವು ಕಷ್ಟಪಟ್ಟು ನಿಮ್ಮ ಬಾಲ್ಯ ದಿನಗಳನ್ನ ನೀವು ಸೈಕಲಿಂದ ಒಂದು ಚಕ್ಕಡಿಯಿಂದ ಹಿಡ್ಕೊಂಡು ಇವತ್ತು ಮೋಟರ್ ಸೈಕಲ್ ಕಾರು ತಗೊಂಡಿದ್ದೀರಿ, ಅವ್ರಿಗೂ ನೀವೇನ್ ಮಾಡ್ಬೇಕು ಅಂತಂತಂದ್ರೆ, ಸೈಕ್ಲಿಂಗ್ದು ಇಂಪಾರ್ಟೆನ್ಸ್ ಏನು, ಹಳ್ಳಿಗಳದ್ದು ಇಂಪಾರ್ಟೆನ್ಸ್ ಏನು, ಅದನ್ನೆಲ್ಲ ತೋರಿಸಿ ಆಮೇಲೆ ಎಷ್ಟು ಕಷ್ಟಪಟ್ಟು ಬಂದರೆ ಈಗ ಏನಾಗ್ಬಿಡುತ್ತೆ, ಈಸಿವೇ. ಇನ್ನು ನನ್ನ ಮಗಳು 10 kilometers ಹೋಗ್ಬೇಕಾಗತ್ತೆ, 8 kilometers ಹೋಗ್ಬೇಕಾಗತ್ತೆ ಕಾಲೇಜಿಗೆ, ಅದಕ್ಕೆ ಒಂದು ಗಾಡಿ ಕೊಡಿಸಿಬಿಡೋಣ. ಆ ಗಾಡಿಯಿಂದ ಆಗಿರ್ತಕ್ಕಂಥ ಅನಾಹುತಗಳೇ ಜಾಸ್ತಿ. ಎಕ್ಸಾಂಪಲ್ಗಳು ತುಂಬ ಇದಾವೆ, ಎಕ್ಸಾಂಪಲ್ಗಳು ಒಂದು ಎರಡಲ್ಲ. ಆಮೇಲೆ ನಮ್ಮ ರೀಸೆಂಟ್ ಸರ್ಕಾರಗಳೆಲ್ಲಾನು ಇನ್ನೂ ಅದು ಒಂದು ರೀತಿಯಿಂದ ಸ್ಕೂಲಿಗೆ ಬರಲಿ ಮಕ್ಕಳು ಈಸಿಯಾಗಿ ಅನ್ನೋದಕ್ಕಾಗಲಿ ಅಥವಾ ಇದು ಒಳ್ಳೆ ಎಕ್ಸಸೈಸ್ಗಂಥದ್ದಾಗಲಿ ಎಷ್ಟೋ ಸೈಕಲ್ಗಳನ್ನು ವಿತರಿಸಿದ್ರೆ ಎಲ್ಲ ಸ್ಕೂಲ್ಗಳಲ್ಲಿ ಹೆಚ್ಚು ಕಮ್ಮಿ 5th, 6th, 8th ಪ್ರೌಢಶಾಲೆಗಳಿಗೂ ಸೈಕ್ಲಿಂಗ್ ಎಲ್ಲ ಹೆಣ್ಮಕ್ಳಿಗೆ ಸೈಕಲ್ ಎಲ್ಲ ವಿತರಿಸಿದ್ರು. ಅದೇ ಥರ ನಮ್ಮ ಈ ಕಾಲೇಜ್ಗೆ ಹೋಗ್ತಕ್ಕಂಥ ಮಕ್ಕಳಲ್ಲಿ ಸೈಕ್ಲಿಂಗದ್ದು ಸ್ವಲ್ಪ ರೂಢಿ ಮಾಡಿದರೆ ಒಂದು ಹೆಲ್ತ್ ವಿಷಯವಾಗಿ ಆರೋಗ್ಯದ ವಿಷಯವಾಗಿ ತುಂಬ ಅತ್ಯುತ್ತಮವಾದಂಥದ್ದು. ಜೊತೆಗೆ ಯಾವುದೇ ತರಹದ ಅಡ್ಡ ಪರಿಣಾಮಗಳು ಆಗಲಿ, ಈಗ ಆಕ್ಸಿಡೆಂಟ್ ಆಗಲಿ ಏನೋ ಇಂಥವನ್ನೆಲ್ಲ ನಾವು ತಡೆ ಹಿಡಿಬಹುದು ಅಂತ ನನ್ನ ಅನಿಸಿಕೆ.
3: ಇದಾಯ್ತು ಸ್ಕೂಲ್ ಕಾಲೇಜದ್ದು. ನಾರ್ಮಲ್ ಪ್ರೊಫೆಷನಲ್ ವರ್ಕಿಂಗ್ ಪ್ರೊಫೆಷನಲ್ ತಮ್ಮ ಜೀವನದಲ್ಲಿ ಸೈಕ್ಲಿಂಗ್ ಅನ್ನ ಹೇಗೆ ಅಳವಡಿಸ್ಕೋಬಹುದು, ಅದ್ರ ಬಗ್ಗೆ ಏನು ಹೇಳ್ತೀರಾ?
1: ನಾನು ಮುಂಚೆನೆ ಹೇಳಿದ ಹಾಗೆ ಅವ್ರದ್ದು ಒಂದು ಶಿಸ್ತುಬದ್ಧ ಡೈಲಿ ರುಟೀನ್ ಪ್ರಾರಂಭ ಆಗುತ್ತದೆ. ಅವರು 9 ಗಂಟೆಗೆ ಅವ್ರದ್ದು ಆಫೀಸ್ ಇತ್ತಂದ್ರೆ 8:30 ಅಥವಾ 8:30 ಅವರು ಎಷ್ಟು ಡಿಸ್ಟೆನ್ಸ್ ಇದೆ ಅದ್ರ ಪ್ರಕಾರ ಅವರು ಬಿಡ್ಬೋದು. ದೆನ್ ಅವ್ರಿಗೆ ಒಂದು ಒಂದು ವ್ಯಾಯಾಮ ಒಂದು ಸಿಗ್ತದೆ, ಅವ್ರಿಗೆ ಚೆನ್ನಾಗಿ ಹಸಿವು ಆಗುತ್ತೆ. ದೆನ್ ಅದೇ ಪ್ರಕಾರ ಅವ್ರಿಗೆ ಒಂದು ಅವ್ರದೇ ಆದ ಒಂದು ಆಫೀಸ್ನಲ್ಲಿ ಈಗಲೇ ಹೇಳಿದ ಪ್ರಕಾರ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ರೆ ಬಹಳ ಒಳ್ಳೆಯದು. ಆಮೇಲೆ ಇಂಧನವನ್ನು ಉಳಿಸ್ಬೋದು. ನಾನು ಇದೇ ಮಾತಿನಲ್ಲಿ ಏನಂತ ಹೇಳೋ ಇಷ್ಟಪಡ್ತೇನೆ ಅಂದರೆ ರ್ಯಾಲಿಗಳನ್ನು ಪ್ರಾರಂಭಿಸ್ಬೇಕು ಪ್ರತಿಯೊಂದು ಆಫೀಸ್ದವರು. ಸೈಕ್ಲಿಸ್ಟ್ಗೆ ಒಂದು ರ್ಯಾಲಿ ಅಂದರೆ ಹೆಚ್ಚಿಗೆ ಪ್ರೋತ್ಸಾಹ ಮಾಡಲು ಪ್ರತಿಯೊಂದು ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಒಂದು ಬೈಸಿಕಲ್ ದಿನಾಚರಣೆಯನ್ನು ಆಚರಣೆ ಮಾಡಬೇಕು. ಈ ಕೇಳುಗರ ಮುಖಾಂತರ ನಾನು ಇಷ್ಟೇ ಹೇಳಿಪಡಿಸ್ತೀನಿ, ಇನ್ನೂ ಹೆಚ್ಚು ಸೈಕಲ್ ಹೊಳಿಯರಿ, ಇನ್ನೂ ಹೆಚ್ಚಿಗೆ ಪೈಡಲ್ ತುಳಿಯರಿ. ಈ ಚಕ್ರ ಏನಿದೆ ಜೀವನದ ಚಕ್ರ ಒಂದು ಒಳ್ಳೆಯ ಒಂದು ಹಾದಿಯನ್ನು ತೋರಿಸುತ್ತದೆ ನಿಮ್ಗೆ. ಎಂದೂ ಅದು ನಷ್ಟ ಮಾಡಲ್ಲ, ನಿಮ್ಗೆ ದಿನ ದಿನ ಖುಷಿ ಕೊಡುತ್ತೆ, ನಿಮ್ಮ ಆರೋಗ್ಯ ಹೆಚ್ಚು ಚೆನ್ನಾಗಾಗುತ್ತೆ, ನಿಮ್ದು ಮಾನಸಿಕ ಒತ್ತಡದಿಂದ ದೂರ ಇರ್ತೀರಿ, ಮತ್ತು ನಿಮ್ಮ ಮಕ್ಕಳ ಅಭ್ಯಾಸದಲ್ಲಿ ಕೂಡ ಭಾಳ ಚೆನ್ನಾಗಿ ಒಂದು ತಮ್ಮದು ಮನಸ್ಸನ್ನು ಹಸ್ತಾರೆ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೇನೆ.
2: ಈ ಪ್ರೊಫೆಷನಲ್ ಸರ್ ಹೇಳಿದ್ರಿ ಈಗೆಲ್ಲ ಏನಂತಂದ್ರೆ, ಈ ಪ್ರೊಫೆಷನಲ್ ಹೆಚ್ಚು ಕಮ್ಮಿ ನಾವೆಲ್ಲ ಉದ್ಯೋಗಸ್ಥರಾಗಿರೋದ್ರಿಂದ ಯೂಸ್ ಮಾಡಬೇಕೋ ಮಾಡಬಾರ್ದು, ಯೂಸ್ ಮಾಡಬೇಕೋ ಮಾಡಬಾರ್ದು ಇದೇ ಇದರಲ್ಲಿ ಇರ್ತೀವಿ. ದಯವಿಟ್ಟು ಇಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನನ್ನ ಅನಿಸಿಕೆಗಳನ್ನು ಹೇಳಬೇಕು ಅಂತಂದರೆ, ಸೈಕಲನ್ನು ನೀವು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಒಂದು ಸೈಕಲ್ ಹೊಡೆಯೋದ್ರಿಂದ ಏನಾಗುತ್ತೆ ನಿಮಗೆ ಟೈಮ್ ಸ್ವಲ್ಪ ಹೆಚ್ಚಿಗೆ ಬೇಕಾಗುತ್ತೆ. ಸೊ ನೀವು ಬೈಕ್ ತೊಗೊಂಡು ಐ ಮೀನ್ ಮೋಟರ್ ಸೈಕಲ್ ತೊಗೊಂಡು ಹೋಗ್ತಾ ಇರಬೇಕಾದಾಗ ಒಂದು 15 ನಿಮಿಷ ತೊಗೊಳ್ಳೋದನ್ನು ಇಲ್ಲಿ 40 ಮಿನಿಟ್ಸ್ ಅಂತ ಅಂದ್ಕೊಂಡು ನಾವು ಒಂದು ಮನೆಯನ್ನು ಒಂದು 1/2 hour ಒಂದು 1/2 ಗಂಟೆ ಬೇಗ ಬಿಟ್ಟಿವಿ ಅಂತಂದರೆ ನಾವು ಬಂದು ಮುಟ್ತೀವಿ. ಜೊತೆಗೆ ಇಲ್ಲಿ ಸರ್ ಹೇಳಿದ್ರು ಪಾರ್ಕಿಂಗ್ ವ್ಯವಸ್ಥೆ ಆಗಲಿ ಅಥವಾ ನಾವು ಹೋಗ್ತಾ ಸೈಕ್ಲಿಂಗ್ ರೈಡಿಂಗ್ದು ಒಂದು ಸಪ್ರೇಟ್ ಟ್ರ್ಯಾಕ್ ಆಗಲಿ ಅಲ್ಲ ಸಿಸ್ಟಮೆಟಿಕ್ ಆಗಿದ್ದು, ಆಮೇಲೆ ಅದಕ್ಕೊಂದು ಸಪ್ರೇಟ್ ಆಗಿ ಇದು ಏನಪ್ಪ ಇದು ಎವ್ರಿ ಒಂದು ವರ್ಷಕ್ಕೆ ಒಂದಿನ ಅದು June 3 ಸೈಕ್ಲಿಂಗ್ ಡೇ ಆಗಿರಬಾರ್ದು. ಅವಾಗ ಅವಾಗ ರ್ಯಾಲಿಗಳನ್ನು ಇಟ್ಕೊಂಡು ಒಂದು ಬೃಹತ್ವಾದ ದಿನ ಸೈಕ್ಲಿಂಗ್ ಡೇ ಅಂತೇಳಿ ನಾವು 3 ನಾವು ಸೆಲೆಬ್ರೇಷನ್ ಮಾಡಬಹುದು. ಅದು ಕರೆಕ್ಟು, ಅದು ಆ ದಿನ ನಾವು ಸೆಲೆಬ್ರೇಟ್ ಮಾಡಬೇಕು. ಬಟ್ ಪ್ರತಿ ವೀಕ್ಲಿ ಆಗಲಿ ಅಥವಾ 15 ಆಗಲಿ ರ್ಯಾಲಿ ಮಾಡ್ತಾ ಅದರಿಂದ ಏನಾಗುತ್ತೆ, ಇವ್ರು ರ್ಯಾಲಿ ಮಾಡಿದ್ರು ನಾವು ಇದರಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಬೇರೆ ಬೇರೆ ಮಕ್ಕಳೆಲ್ಲ ಅದ್ರೊಳಗೆ ಇಂಟ್ರೆಸ್ಟ್ ತೋರಿಸ್ತಾರೆ, ಅವರು ಬರ್ತಾರೆ. ಇದರಿಂದ ಏನಾಗುತ್ತೆ, ಅವರು ಕ್ರಮೇಣ ಅದರಲ್ಲಿ ತಮ್ಮದೊಂದು ಸಪ್ರೇಟ್ ಆಗಿ ಗ್ರೂಪ್ ಮಾಡಿಕೊಂಡು ಅವರು ಒಂದು ಅದರೊಳಗೆ ಇನ್ವಾಲ್ವ್ ಆಗ್ತಾರೆ ಅನ್ನೋದು ಕೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಯಾವತ್ತೂ ಹೇಳ್ತೀನಿ, ಅನ್ನ ಉಣ್ತಕ್ಕಂಥ ನಾಲ್ಗೆ ಮೇಲಿದ್ದರೆ ಮಾತ್ರ ರುಚಿ, ತಟ್ಟೆಯಲ್ಲಿದ್ದರೂ ರುಚಿ ಇಲ್ಲ,

ಎಂದೂ ಕೇಳಿ ಮರೆತಂತಹ, ಮರೆತರೂ ಮರೆಯಲಾಗದಂತಹ ಮಧುರ ಗೀತೆಗಳ ಪ್ರವಾಸ ನಿಮ್ಮ ವೇಣುಧ್ವನಿಯಲ್ಲಿ. ಇದು ಮೆಲ್ಲುಸಿರೆ ಸವಿಗಾನ. ಕೇಳಿ ಮೊದಲ ಗೀತೆಯನ್ನ. 1965 ತೆರೆ ಕಂಡಂತಹ ಮಾವನ ಮಗಳು ಚಿತ್ರದ ಗೀತೆ ಇದು. ಗೀತೆ, ನಾನೇ ವೀಣೆ ನೀನೇ ತಂತಿ ಅವನೇ.

ಇಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಎಮ್ಮೆ ತಮ್ಮಣ್ಣ ಚಿತ್ರದ ಗೀತೆ ಇದು. ಬಿಆರ್ ಪಂದಲು ನಿರ್ದೇಶನದ ಗೀತೆ ಇದು. ಎಸ್ ಜಾನಕಿ ಹಾಗೂ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಬೆಳ್ಳಿ ಹಕ್ಕಿ ಆಗುವ ಬೆಳ್ಳಿ ಮೋಡಕ್ಕೆ ಏರುವ.

90.4 ತರಂಗಗಳಲ್ಲಿ ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿಯನ್ನ. ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ SPN ಕೃಷ್ಣ ನಿರ್ದೇಶನದ ಜನ್ಮ ರಹಸ್ಯ ಚಿತ್ರದ ಗೀತೆ ಇದು. ಈ ಗೀತೆಗೆ ಸಂಗೀತ ಸಂಯೋಜನೆಯನ್ನ M ರಂಗರಾವ್ ಅವರು ಮಾಡಿದ್ದಾರೆ. ಸಾಹಿತ್ಯವನ್ನ RN ಜಯಗೋಪಾಲ್ ಅವರು ನೀಡಿದ್ದಾರೆ. PB ಶ್ರೀನಿವಾಸ್ ಹಾಗೂ S ಜಾನಕಿಯವರ ಧ್ವನಿಯಲ್ಲಿ ಬೀಸೋ ಗಾಳಿ ಅಲೆ ಹರಿವ ನೀರು ಅಲೆ ಹೇಳು ಏನೆಂದಿದೆ

ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದಂಥ ಚಂದವಳ್ಳಿ ತೋಟ ಚಿತ್ರದ ಗೀತೆ ಇದು. ಬಳ್ಳಿ ಹಂಗೆ ಬಳುಕುತ್ತಲಿ, ಮಳ್ಳಿ ಹಂಗ ನೋಡುತ್ತಲಿ.

ಈ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ 1975 ತೆರೆ ಕಂಡಂತಹ KSR ದಾಸ್ ಅವರ ನಿರ್ದೇಶನದ, RN ಜಯಗೋಪಾಲ್ ಅವರ ಸಂಗೀತ ನಿರ್ದೇಶನದ, ಜಿ ಉದಯಶಂಕರ್ ಅವರ ಸಾಹಿತ್ಯವಿರುವಂತಹ ಕಳ್ಳಾಮಳ್ಳ ಚಿತ್ರದ ಗೀತೆ ಇದು. ಮದನ ಪ್ರೇಮ ಸದನ

ತರಂಗಗಳಲ್ಲಿ ಕೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ. ಕಾರ್ಯಕ್ರಮದ ಮುಂದಿನ ಗೀತೆ 1965 ತೆರೆ ಕಂಡಂತಹ ಬೆಟ್ಟದ ಹುಲಿ ಚಿತ್ರದ ಗೀತೆ ಇದು. ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಟಿಜಿ ಲಿಂಗಪ್ಪನವರು. ಸಾಹಿತ್ಯ ರಚನೆ ಗೀತಪ್ರಿಯ ಅವರದು. ಗೀತೆ ಆಕಾಶ ಲೋಕದಿ ದೂರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: 90.4 ತರಂಗಗಳಲ್ಲಿ ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿಯನ್ನ. ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ಕಾರ್ಯಕ್ರಮದ ಮುಂದಿನ ಗೀತೆ ಕಾವೇರಿ ಚಿತ್ರದ ಗೀತೆ. ಇದು 1975 ತೆರೆ ಕಂಡಿದೆ. ಗೀತೆ ಆಕಾಶದಲ್ಲಿ ಬಾನಾಡಿಯಾಗಿ ಧ್ವನಿಯ ಬೆರೆಸಿ ಹಾಡುವ

90.4 ತರಂಗಗಳಲ್ಲಿ ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಡಾಕ್ಟರ್ ರಾಜ್ಕುಮಾರ್ ಆರತಿ ಕೆಎಸ್ ಅಶ್ವಥ್ ಪಂಡರಿಬಾಯಿ ಅಭಿನಯಿಸಿರುವ ಬಂಗಾರದ ಪಂಜರ ಚಿತ್ರದ ಗೀತೆಯಿದು. ಬಿಟ್ಟರೆ ಸಿಗೋದೋನೆ ಬೆಟ್ಟದ ಪುರದೋನೆ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550887777.